ಸ್ನೇಹಿತರೆ, ಇಂದು 1948 ಶಕವರ್ಷ, ಆಷಾಢ ಮಾಸದ 19 ದಿನ, ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 2 ತಾರೀಕು ಭಾನುವಾರ. ಎಫ್ಎಂ ರೇನ್ಬೋದ ಪ್ರಸಾರ ಕಾರ್ಯವನ್ನು ಆರಂಭ ಮಾಡ್ತಾ ಇದ್ದೀವಿ. 5:58 ಈ ಸಮಯದಲ್ಲಿ ತಮ್ಮೆಲ್ಲರಿಗೂ ಬೆಳಗಿನ ಎಲ್ಲ ಕಾರ್ಯಕ್ರಮಗಳಿಗೂ ಸ್ವಾಗತವನ್ನು ಕೋರುತ್ತಾ ಇರೋದು ತೇಜಸ್ವಿನಿ.

0: ಬೆಳಗ ನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ನವಿಲುಗರಿಯಂತಹ ನವಿರಾದ ನೆನಪು ಕೆಲವು ಕಾಲದ್ದು ನೆನಪಿನ ನವಿಲುಗರಿ ಹಿಡಿದು ಹಾಡುಗಳೊಂದಿಗೆ ಮಾತಾಡಲಿದ್ದಾರೆ ಕಾಮನಬೆಲಿನ ಆ ಕಾಲದ ದನಿಗಳು
5: ನೆನಪುಗಳ ಮಾತು ಮಧುರ
6: ಪ್ರತಿದಿನ 12:05-1:10 ಕೇಳಿ ನವಿಲುಗರಿ
7: ನವಿಲುಗರಿಯೊಂದು ಎದೆಯೊಳಗೆ ಬಂದು ಕಚಗುಡಿಯ ಇಟ್ಟಂತಿದೆ
4: ಸೋಮವಾರದಿಂದ ಶುಕ್ರವಾರ ಕನ್ನಡ ಹಾಡುಗಳು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ ಮಾತ್ರ
8: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್
9: ಸಮಯ ಆಗ್ತಾ ಇದೆ 6:05:55 ಇದೀಗ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು
10: ಗುಡ್ ಮಾರ್ನಿಂಗ್ ದಿಸ್ ಇಸ್ ಆಕಾಶವಾಣಿ ದಿ ನ್ಯೂಸ್ ರೆಡ್ ಬೈ ಸಾಯಿ ರಮುಜ್ತಬಾ Prime Minister Narendra Modi will launch the Nasha Mukt Yuva for Viksit Bharat Sankalp Abhiyan today through video conferencing. The launch will mark the beginning of a 100-week nationwide Jan Bhagidari campaign against substance abuse. Youth across the country from over 10,000 locations will participate in the program. My Bharat volunteers, My Bharat National Service Scheme volunteers, youth clubs, schools, colleges, universities, NGOs, youth wings of industry associations, and more than 125 partner spiritual organizations will also join the program virtually. Under the campaign, weekly activities will be organized every Sunday across the country to promote awareness and encourage public participation in building a drug-free society. Prime Minister Narendra Modi has credited Indian youth for achieving progress in the area of science, technology and sports and called upon them to contribute in areas of cleanliness drive, conservation of water and natural resources, and gift Indian artifacts. He was speaking after inaugurating the Swami Vivekanand Cultural Youth Center, Vivek Smarak, in Mysuru yesterday. The Prime Minister emphasized that Swami Vivekanand's vision was to mentor our youth and empower them to work for nation building.
11: Swami Vivekanand ji, युवाओं की शिक्षा को राष्ट्र निर्माण का मजबूत आधार मानते थे उन्होंने स्वयं में देखा था कि कैसे दुनिया के देश अपने युवाओं को शिक्षित बना रहे हैं लेकिन दुर्भाग्य से तब भारत गुलाम था भारत के युवा भी गुलामी की जंजीरों में जकड़े हुए थे उस दौर से लेकर अब

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ ಮನೆ.

ಎಲ್ಲರಿಗೂ ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಸಮಯ ಆಗ್ತಾ ಇದೆ 6:11:56. ಭಕ್ತಿ ಗೀತೆಗಳ ಗುಚ್ಛ ನಾದಾರ್ಚನೆ ಕಾರ್ಯಕ್ರಮವನ್ನು ಆರಂಭ ಮಾಡುವ

ಸಮಯ ಬಂದಾಗಿದೆ. ತಮ್ಮೆಲ್ಲರಿಗೂ ನಾದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಮೊದಲಿಗೆ ಮಂಜುನಾಥನ ಸುಪ್ರಭಾತದೊಂದಿಗೆ ಇಂದಿನ ನಾದರ್ಶನೆ ಆರಂಭ ಆಗ್ತಾ ಇದೆ. ಕೇಳ್ತಾರೆ, ಇದು 101.3 ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾವನಬಿಲನ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:22. ಭಕ್ತಿ ಗೀತೆಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ನಮ್ಮೆಲ್ಲರ ಓಡಾಟದ ಜಂಜಾಟದ ಜೀವನದಲ್ಲಿ ದಿನದ ಕೆಲವು ಕ್ಷಣಗಳನ್ನು ಶಾಂತಿ ಮತ್ತು ನೆಮ್ಮದಿಗಾಗಿ ಮೀಸಲಿಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಆಧ್ಯಾತ್ಮ ಅನ್ನೋದು ಎಲ್ಲವನ್ನ ತೊರೆದು ಕಾಡಿಗೆ ಹೋಗೋದಲ್ಲ, ನಮ್ಮ ಅಂತರಂಗದ ಧ್ವನಿಯನ್ನ ಆಲಿಸೋದು, ಹಾಗೆ ಪ್ರತಿಯೊಂದು ಜೀವಿಯಲ್ಲಿಯೂ ಪ್ರೀತಿಯನ್ನ ಕಾಣೋದು. ನೀವು ಸಹ ನಿಮ್ಮ ಅಂತರಂಗದ ಧ್ವನಿಯನ್ನ ಆಲಿಸ್ಬೇಕಾ? ಹಾಗಾದ್ರೆ ನಿಮ್ಮಲ್ಲಿನ ಒಂದು ಶಾಂತತೆಯನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಮತ್ತೊಂದು ಭಕ್ತಿಗೀತೆ ಮೂಡಿ ಬರ್ತಾ ಇದೆ ವಿದ್ಯಾಭೂಷಣ ಅವರ ದನಿಯಲ್ಲಿ. ಕೇಳಿ.

ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾವನ ಬಿಲನ ಕೇಳ್ತಾ ಇದ್ರಿ. ಸಮಯ ಆಗ್ತಾ ಇದೆ 6:22. ಭಕ್ತಿಗೀತೆಗಳೊಂದಿಗೆ ನಮ್ಮ ಒಂದು ಪ್ರಯಾಣ ಸಾಗ್ತಾ ಇದೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ನಮ್ಮ ಮನಸ್ಸು ಕನ್ನಡಿ ಇದ್ದ ಹಾಗೆ ಅದರಲ್ಲಿ ಕೋಪ, ಅಸೂಯೆ ಹಾಗೆ ಚಿಂತೆಗಳು ಅನ್ನುವಂತಹ ಒಂದು ಧೂಳು ಬಿದ್ದಾಗ ನಮಗೆ ಸ್ಪಷ್ಟತೆ ಸಿಗೋದಿಲ್ಲ. ಈ ಆಧ್ಯಾತ್ಮಿಕತೆ ಅಂತಂದರೆ ಈ ಧೂಳನ್ನು ತೆಗೆದುಹಾಕಿ ಮನಸ್ಸನ್ನು ಸ್ವಚ್ಛಗೊಳಿಸೋದು. ಹಾಗಾಗಿ ದಿನಕ್ಕೆ ಒಂದಿಷ್ಟು ಸಮಯ ಮೌನವಾಗಿ ಕುಳಿತು ನಮ್ಮ ಉಸಿರಾಟವನ್ನು ಗಮನಿಸಿದಾಗ

ಮನಸ್ಸಿಗೆ ಸಿಗುವಂತಹ ನೆಮ್ಮದಿಯೇ ನಿಜವಾದ ಪವಾಡ ಅಂತ ಹೇಳ್ಬೋದು. ಹಾಗೆ ಬಾಹ್ಯ ಪ್ರಪಂಚದಲ್ಲಿ ನೆಮ್ಮದಿಯನ್ನು ಹುಡುಕೋದ್ರ ಬದಲು ನಮ್ಮ ಅಂತರಂಗದಲ್ಲಿ ಅದನ್ನು ಕಂಡುಕೊಳ್ಳೋದೇ ಆಧ್ಯಾತ್ಮದ ಮೊದಲ ಹೆಜ್ಜೆ. ಈ ಮೂಲಕ ನಮ್ಮ ಅಂತರಂಗದ ಬೆಳಕನ್ನು ನಾವು ಕಂಡುಕೊಳ್ಬಹುದು ಅಂತ ಹೇಳ್ತಾ ಈಗ ಮತ್ತೊಂದು ಭಕ್ತಿಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ. ಪುತ್ತೂರು ನರಸಿಂಹ ನಾಯ್ಕ ಅವರ ದನಿಯಲ್ಲಿ ಈ ಒಂದು ಹಾಡು ಮುಡಿ ಬರ್ತಾ ಇದೆ, ಕೇಳಿ.

ಆಕಾಶವಾಣಿ ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:42. ಭಕ್ತಿಗೀತೆಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಆಗಲೇ ಹೇಳಿದ್ವಿ, ನಮ್ಮ ಅಂತರಂಗದ ಬೆಳಕನ್ನ ಕಾಣೋದೇ ನಮ್ಮ ಆಧ್ಯಾತ್ಮದ ಮೊದಲ ಹೆಜ್ಜೆ ಅಂತ ಹೇಳಿ. ಇನ್ನು ಆಧ್ಯಾತ್ಮ ನಮಗೆ ಕಲಿಸುವಂತಹ ಮತ್ತೊಂದು ದೊಡ್ಡ ಪಾಠ ಏನು ಅಂತ ಹೇಳಿದ್ರೆ ಕೃತಜ್ಞತೆ. ನಮಗೆ ಸಿಕ್ಕಿರುವಂತಹ ಈ ಒಂದು ಸುಂದರ ಜೀವನಕ್ಕೆ, ನಮಗೆ ಬೆಂಬಲವಾಗಿರುವಂತಹ ಕುಟುಂಬಕ್ಕೆ, ಹಾಗೆ ಪ್ರಕೃತಿಗೆ ನಾವು ಸದಾ ಧನ್ಯವಾದವನ್ನು ಹೇಳಲೇಬೇಕು. ಇದರ ಜೊತೆಗೆ ನಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಸವಾಲು ಸಹ ನಮಗೆ ಹೊಸ ಪಾಠವನ್ನು ಕಲಿಸುತ್ತೆ. ಸಕಾರಾತ್ಮಕ ಆಲೋಚನೆ ಮತ್ತು ನಂಬಿಕೆ ನಮ್ಮಲ್ಲಿ ಇದ್ದರೆ ಎಂತಹ ಕಷ್ಟದ ಸಂದರ್ಭವನ್ನು ಸಹ ನಾವು ನಗ್ನಗ್ತಾ ಎದುರಿಸಬಹುದು. ಹಾಗೆ ಇತರರಿಗೆ ಸಹಾಯ ಮಾಡೋದು ಮತ್ತು ಕ್ಷಮಾಗುಣವನ್ನು ಬೆಳೆಸಿಕೊಳ್ಳೋದೇ ನಿಜವಾದ ಆಧ್ಯಾತ್ಮಿಕ ಬೆಳವಣಿಗೆ ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೊಂದು ಭಕ್ತಿಗೀತೆಯೊಂದಿಗೆ ಇಂದಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ. ಮುಂದೆ ಸರಿಯಾಗಿ 6:50 ಮೂಡಿ ಬರಲಿದೆ ಕನ್ನಡ ರತ್ನ ಭಂಡಾರ. ಆನಂತರ ಒಂದಷ್ಟು ಬ್ರೇಕ್, ನಂತರ ವಾರ್ತೆಗಳು. ಮತ್ತೆ ಭೇಟಿಯಾಗ್ತೀನಿ ಭಾವಸ್ಪಂದನದಲ್ಲಿ. ನಾನು ತೇಜಸ್ವಿನಿ, ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದೀಗ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕೇಳುಗರೆ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪಾವೆಂ ಆಚಾರ್ಯ, ಪತ್ರಕರ್ತ, ಲೇಖಕ, ಚಿಂತಕ, ವೈಚಾರಿಕ ಪ್ರಜ್ಞೆ, ವಿಜ್ಞಾನದ ಮಹತ್ವವನ್ನು ಸರಳವಾಗಿ ವಿವರಿಸಿದವರು, ಹಾಸ್ಯದ ಮೂಲಕ ಗಾಂಭೀರ್ಯ ಬೋಧಿಸಿದವರು ಪಾಡಿಗಾರು ವೆಂಕಟರಮಣ ಆಚಾರ್ಯ. ಲಾಂಗೂಲಾಚಾರ್ಯ ಎಂಬ ಹೆಸರಿನಿಂದಲೂ ಬರೆದರು. ಪದಾರ್ಥ ಚಿಂತಾಮಣಿ ಇವರ ಪ್ರಸಿದ್ಧ ಕೃತಿ. ಪಾವೆಂ ಹರಟೆಗಳನ್ನು ಬರೆದಿದ್ದಾರೆ. ಅವರ ಹರಟೆಯ ಮಾತು ಅವರದೇ ಧ್ವನಿಯಲ್ಲಿ.
2: ಹೊತ್ತು ಬಂದಾಗ ಯಾರನ್ನು ಬೇಕಾದರೂ ಆಶ್ರಯಿಸಬಹುದು ಅನ್ನೋದಕ್ಕೆ ನಿಮಗೆ ಶಾಸ್ತ್ರಾಧಾರ ಕೊಡಬಲ್ಲೆ. ಭೀಷ್ಮಾಚಾರ್ಯರಂತಹ ಜ್ಞಾನಿ ಸಜ್ಜನ ಯಾರಿದ್ದಾರು ಹೇಳಿ ಚತುರ್ಯುಗದಲ್ಲಿ? ಆದರೂ ಅವರು ಶರಸೆಯಲ್ಲಿ ಮಲಗಿ ಧರ್ಮರಾಯನಿಗೆ ಉಪದೇಶ ಕೊಡುವಾಗ ಏನು ಹೇಳಿದ್ರು ಗೊತ್ತೇ? ರಾಜನಾದವನು ನನ್ನ ಹಾಗೆ ರಂಕನಲ್ಲ, ಮತ್ತೆ ತನಗಿಂತ ಪ್ರಬಲನಾದವನ ಮುಂದೆ ಅವಶ್ಯವಿದ್ದರೆ ಪ್ರವಾಹಕ್ಕೆ ಸಿಲುಕಿದ ಜೊಂಡಿನಂತೆ ತಗ್ಗಿ ಬಗ್ಗಿ ನಡೆಯುವುದೂ ಸರಿ ಅಂತ. ಬೇಕಾದರೆ ಮಹಾಭಾರತ ಶಾಂತಿ ಪರ್ವದಲ್ಲಿ ನೋಡಿಕೊಳ್ಳಿ. ನಿಮ್ಮ ಕೆಲಸ ಆದಮೇಲೆ ನಿರಂತರವೂ ಕೃತಜ್ಞತೆ ತೋರಿಸ್ತಾ ಇರಬೇಕೇ? ಅದು ಶಕ್ತವೇ? ಜ್ಞಾನದಲ್ಲೇ ಪ್ರಾಕ್ಟಿಕಲ್ಲೇ ನಿಮಗೆ ಸಾಲ ಬೇಕಾಗಿರ್ತದೆ. ಬ್ಯಾಂಕಿಗೆ ಹೋಗ್ತೀರಿ, ಅರ್ಜಿ ಕೊಡಿ ಅಂತಾರೆ, ಕೊಡ್ತೀರಿ. ಮ್ಯಾನೇಜರಿಗೆ ಮಾತ್ರ ಅಲ್ಲ, ಅಟೆಂಡರಿಗೂ ಸಹ ಹೊಡಿತೀರಿ. ಮ್ಯಾನೇಜರ್ ಮನೆಗೆ ಭಕ್ತಿಯಿಂದ ಪಾದಯಾತ್ರೆ ಬೆಳೆಸಿ ಬೆಳೆಸಿ ಚಪ್ಪಲು ಸರಿಸ್ತೀರಿ. ಅವ್ರ ಹೆಂಡತಿ ಮಕ್ಕಳ ಯೋಗಕ್ಷೇಮ ಕೇಳ್ತೀರಿ, ಮಕ್ಕಳಿಗೆ ಬಿಸ್ಕೀಟ್ ಕೊಡ್ತೀರಿ, ಅವ್ರ ಮಗಳಿಗೆ ವರಾನ್ವೇಷಣೆ ಮಾಡೋ ಆಶ್ವಾಸನ ಕೊಡ್ತೀರಿ. ಸಾಲ ಕೈಗೆ ಬಂತೋ, ಅವ್ರು ಯಾರೋ ನೀವು ಯಾರೋ, ಅಸಲಿಗೆ ಮಾತ್ರ ಅಲ್ಲ ಬಡ್ಡಿಗೂ ಡಿಫಾಲ್ಟರ್ ಆಗ್ತೀರಿ. ಈಗ ಬೂಟ್ ಸೋಸುವ ಸರ್ತಿ ಮ್ಯಾನೇಜರದ್ದಾಗುತ್ತೆ. ಅವರು ಸ್ವಲ್ಪ ಜಬ್ಬರಿಸಿದ್ರು, ಏನ್ರಿ ರಿಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ, ಸಾಲ ನಿಮ್ಮ ಅಪ್ಪನ ಮನೆಯಿಂದ ಕೊಟ್ಟಿದ್ದೀರಾ, ಬ್ಯಾಂಕಿನ ದುಡ್ಡಲ್ಲವೇ, ಹೋಗಿ ಕೋರ್ಟಿ ಹೋಗಿ ಅಂತೀರಿ. ಅವ್ರ ಮಗಳಿಗೆ ವರ ಹುಡುಕೋದು ಬಿಡಲಿ, ಅವರೇ ಹುಡುಕಿ ಮದುವೆ ನಿಶ್ಚಯಿಸಿ ನಿಮಗೆ ಇನ್ವಿಟೇಷನ್ ಕಳಿಸಿ ಕೊಟ್ಟರೆ ನಿಮ್ಮ ಪಾದ ಬೆಳೆಸೋದೇ ಇಲ್ಲ. ನನ್ನ ಸ್ನೇಹಿತರೊಬ್ಬರಿಗೆ ಒಂದು ಚಿಕ್ಕ ನೌಕರಿ ಸಲುವಾಗಿ ಒಬ್ಬ ಉಮೇದುವಾರ ಖುಷಿ ನಿಲಿಗೆದಾರರ ಸಮೇತ ಮನೆಗೆ ಬಂದು ಅಕ್ಷರಶಃ ಉದ್ದಂಡ ನಮಸ್ಕಾರ ಹಾಕಿದ. ಪಾಪ ಅಂತ ಅವರು ಆ ನೌಕರಿ ಕೊಡಿಸಿದರು. ಅವರ ಕಚೇರಿಗೆ ಪ್ರವೇಶಿಸುವಾಗ ನಮಸ್ಕಾರ ಮಾಡೋದೇನು, ಎದ್ದು ನಿಲ್ಲೋದೇನು, ಎಲ್ಲ ಆರು ತಿಂಗಳು. ಒಂದಿನ ಒಮ್ಮೆ ಈ ಗೌರವ ಮರ್ಯಾದೆ ಎಲ್ಲ ನಿಂತು ಹೋಯ್ತು. ಯಾಕಂತೀರಾ? ಮುಂಚಿನ ದಿನವೇ ಅವನಿಗೆ ಕೆಲಸ ಕಾಯಂಮಾದ ಆರು ಬಂದಿತ್ತು. ಅವನ ಸಹಕಾರ್ಯಕರ್ತನೇ ಒಬ್ಬ ಅವನಿಗೆ ಈ ವರ್ತನೆ ಬಗ್ಗೆ ಕೇಳಿದಾಗ ಏನಂದ ಗೊತ್ತೇ? ಹೌದು, ಹೊತ್ತು ಬಂದಾಗ ಕತ್ತೆ ಕಾಲು ಕಟ್ಟಬೇಕಾಗುತ್ತೆ. ಕೆಲಸ ಆದ್ಮೇಲೆ ಎಷ್ಟು ದಿನ ಅಂತ ಈ ರೀತಿ ನಡ್ಕೊಂಡಿರ್ಬೇಕಾಗೋದು? ಅಲ್ಲಯ್ಯ, ಅವ್ರ ಡಿಪಾರ್ಟ್ಮೆಂಟ್ನ ಹೆಡ್ಡು. ನಾಳೆ ಅಲ್ಲದೆ ನಾಡ್ದವರಿಂದ ಮತ್ತೆ ಏನಾದರೂ ಕೆಲಸ ಆಗ್ಬೇಕಾದೀತು, ಆಗ ಏನ್ ಮಾಡ್ತೀ ಅಂದ ಸ್ನೇಹಿತ. ಆತನ ಅಕ್ಕ, ನೋಡ್ತಾ ಇರೋ ಪ್ರಸಂಗ ಬಂದ್ರೆ ಇದೇ ಕತ್ತೆ ಕಾಲನ ಮತ್ತೆ ಹಿಡಿದು ಕೆಲಸ ಮಾಡಿಸ್ಕೋತೀನಿ. ಅದರ ಹಿತ್ಮತ್ತು ನನಗ್ ಗೊತ್ತು. ನಿನಗೆ ಒಂದು ಬೀಜ ಮಾತು ಹೇಳ್ತೀನಿ, ಈ ಉಪಕಾರಿ ಜನಕ್ಕೆ ಉಪಕಾರ ಮಾಡೋದು

0: ಚಟ ಆಗಿರುತ್ತೆ. ನಮಗೆ ಕೆಲಸ ಸಲುವಾಗಿ ಕೈ ಕಾಲು ಕಟ್ಟಿಕೊಳ್ಳುವ ಚಟ ಇದ್ದ ಹಾಗೆ, ಹಾಗೆ ಇವರಿಗೂ ಹೊಗಳಿಸಿಕೊಂಡು ನಮಸ್ಕಾರ ಮಾಡಿಸಿಕೊಂಡು ಉಪಕಾರ ಮಾಡುವ ಚಟ ಇರುತ್ತೆ. ಇಷ್ಟು ಹೇಳಿ ಸ್ವಲ್ಪ ಕ್ಷಣಕಾಲ ತಡೆದು ಮತ್ತೆ ಮುಂದುವರಿಸಿದ. ನೋಡು, ನಿನಗೊಂದು ಗುಟ್ಟು ಹೇಳ್ತೇನೆ. ನಾನು ಇವ್ರ ಮನೆಗೆ ಹೋಗಿ ಕಾಲಿಗೆ ಬಿದ್ದಾಗ ಇವರ ಹೆಂಡತಿ ಹೊರಗೆ ಬಂದರು. ಅವರ ಮುಖ ನೋಡಿದೆ. ನಾನು ಅಡ್ಡ ಬಿಡೋದು ನೋಡಿ ಅವರಿಗಾದ ಸಂತೋಷ ಮುಖದ ಮೇಲೆ ಕೆತ್ತಿದಾಗಿತ್ತು. ನನ್ನ ಗಂಡನಿಗೆ ಇಂಥ ಗೌರವ ಇದೆ ಅಂತ ಅವರಿಗೆ ಗಂಡನ ಮೇಲೆ ಅಭಿಮಾನ ಉಕ್ಕಿತ್ತು. ಇವರಿಗಾದರೂ ಹೆಂಡತಿ ಮುಂದೆ ತಮ್ಮ ಪವರ್ನ ಪ್ರದರ್ಶನ ಆಗಿದ್ದಕ್ಕೆ ಕಮ್ಮಿ ಹಿಂಸೆ ಆಗಿರಲಿಲ್ಲ. ನನಗೆ ಉಪಕಾರ ಮಾಡಿದ್ದಕ್ಕೆ ಆಗಲೇ ಅವರಿಗೆ ಪ್ರತಿಫಲ ಸಿಕ್ಕಿಯಾಗಿದೆ ಅಂತ ಕಡಿಮಾ. ನೆಸೆಸಿಟಿ ಮೇಕ್ಸ್ ಎನ್ ಆನೆಸ್ಟ್ ಮ್ಯಾನ್ ಎನ್ ನೀವ್. ಖರೀದಿ ಬಂದಾಗ ಸಂಭಾವಿತ ಕೂಡ ಫಟಿಂಗ ಆಗ್ತಾನೆ ಅಂತ ಡ್ಯಾನಿಯಲ್ ಡಿಫೋ ಹೇಳಿದಾನ ಅಂತಲ್ಲ, ಇವನು ಹುಟ್ಟ ಫಟಿಂಗ ಮತ್ತು ಕೇಳಬೇಕೆ. ಆದರೆ ಆತ ಹೇಳೋದ್ರಲ್ಲಿ ಪಾಯಿಂಟ್ ಇದೆ. ಉಪಕಾರ ಮಾಡಿ ಹೊಂಡಕ್ಕೆ ಬಿದ್ದು ಮತ್ತೆ ಮತ್ತೆ ಎದ್ದು ಅದೇ ಹೊಂಡಕ್ಕೆ ಬಿಡೋರನ್ನ ನಾನು ನೋಡಿದೆ. ಕೆಲವರಿಗೆ ಉಪಕಾರ ಒಂದು ಸೈಕಲಾಜಿಕಲ್ ನೀಡ್, ಮನಃಶಾಸ್ತ್ರೀಯ ಅಗತ್ಯ ಆಗಿರುತ್ತೆ. ಆದರೆ ಉಪಕಾರ ಮಾಡಿದವರನ್ನ ಜನ ಯಾಕೆ ಮೆರೀತಾರೆ ಅನ್ನೋದೊಂದು ಥಿಯರಿ ಇದೆ. ಒಬ್ಬರಿಂದ ಉಪಕಾರ ಪಡೆಯುವಾಗ ನಾವು ನಮ್ಮ ದೃಷ್ಟಿಯಲ್ಲೇ ಸಣ್ಣವರಾಗ್ತೇವೆ, ನಮ್ಮ ಮೇಲೆ ನಮಗೆ ಜೋಸಿ ಬರುತ್ತೆ. ಆತ್ಮಜಿಹಾಸೆಯನ್ನು ಬಹಳ ಕಾಲ ಸಹಿಸಿಕೊಂಡು ಇರಬೇಕಾದರೆ ನೀವು ಯೋಗಿ ಆದರೂ ಆಗಿರಬೇಕು, ಪಶುವಾದರೂ ಆಗಿರಬೇಕು. ನಾವು ಹೆಚ್ಚಿನವರು ಎರಡೂ ಅಲ್ಲ. ಆದ್ದರಿಂದ ನಮ್ಮ ಹೊರಗನ್ನು ಉಪಕಾರ ಮಾಡಿದವರ ಮೇಲೆ ತಿರಸ್ಕಾರ ರೂಪವಾಗಿ ಮಾರ್ಪಡಿಸುತ್ತೇವೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪಾವೆಂ ಆಚಾರ್ಯ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಸಮಯ ಆಗ್ತಾ ಇದೆ 6:54:55 ಇದೀಗ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಜತಿನ ಶರ್ಮಾ.

ವ್ಯಯಂ ವರ್ಧಯಿತುಂ ಅವಸರಂ ಪ್ರದಾನಂ ಇತ್ಯಸ್ತಿ. ಮಂತ್ರಾಲಯ ಪಕ್ಷತಃ ನಿಸ್ಸಾರಿತಸ್ಯ ರಾಜ್ಯ ಕ್ರಮಸ್ಯ ವಿವರಣಾನುಸಾರಂ ಉತ್ತರ ಪ್ರದೇಶಃ ಸರ್ವಾಧಿಕಂ ಅಷ್ಟಾಧಿಕ ದ್ವಿಶತೋತ್ತರ ಏಕೋನವಿಂಶತಿ ಸಹಸ್ರ ಕೋಟಿ ರೂಪ್ಯಕಾಣಿ ಅಲಭತ. ತದನಂತರಂ ಬಿಹಾರ ರಾಜ್ಯಂ ಪಂಚಚತ್ವಾರಿಂಶದಧಿಕ ಅಷ್ಟಶತೋತ್ತರ ದಶಸಹಸ್ರ ಕೋಟಿ ರೂಪ್ಯಕಾಣಿ ಅಥ ಚ ಮಧ್ಯಪ್ರದೇಶ ರಾಜ್ಯಂ ದಶಾಧಿಕ ಅಷ್ಟಸಹಸ್ರ ಕೋಟಿ ರೂಪ್ಯಕಾಣಿ ಪ್ರಾಪ್ನೋತ್. ಪಶ್ಚಿಮ ಬಂಗಾಳ ರಾಜ್ಯಂ ಷಟ್ಷಷ್ಟ್ಯಧಿಕ ಅಷ್ಟಶತೋತ್ತರ ಸಪ್ತಸಹಸ್ರ ಕೋಟಿ ರೂಪ್ಯಕಾಣಿ. ಮಹಾರಾಷ್ಟ್ರ ರಾಜ್ಯಂ ಚ ದ್ವಾವಿಂಶತ್ಯಧಿಕ ಸಪ್ತಸಹಸ್ರ ಕೋಟಿ ರೂಪ್ಯಕಾಣಿ ಅಲಭತ. ಗ್ಲಾಸ್ಗೋ ನಗರೆ ಪ್ರವರ್ತಮಾನಾಸು ರಾಷ್ಟ್ರಮಂಡಲ ಕ್ರೀಡಾಸು ಭಾರತಂ ಏಕೋನಚತ್ವಾರಿಂಶತ್ ಪದಕೈಃ ಸಹ ಪದಕ ತಾಲಿಕಾಯಾಂ ಚತುರ್ಥ ಸ್ಥಾನಂ ಅಧಿಗತವತ್. ಭಾರತಸ್ಯ ಪದಕ ತಾಲಿಕಾಯಾಂ ಅಧುನಾ ತ್ರಯೋದಶ ಸ್ವರ್ಣ ಪದಕಾನಿ ಸಪ್ತದಶ ರಜತ ಪದಕಾನಿ ನವಕಾಂಸ್ಯ ಪದಕಾನಿ ಚ ಸಂತಿ. ಭಾರತಸ್ಯ ನೂತನ ಪದಕಂ ಪಂಚಸಹಸ್ರ ಮೀಟರ ಮಿತಾಯಾಂ ಧಾವನ ಸ್ಪರ್ಧಾಯಾಂ ಗುಲವೀರ ಸಿಂಘೇನ ಪ್ರಾಪ್ತಂ ಕಾಂಸ್ಯ ಪದಕಂ ಅಸ್ತಿ. ಮುಷ್ಟಾಮುಷ್ಟಿ ಸ್ಪರ್ಧಾಸು ಭಾರತೇನ ಉತ್ಕೃಷ್ಟಂ ಪ್ರದರ್ಶನಂ ಕೃತಂ ಯತ್ರ ಸಪ್ತ ಸ್ವರ್ಣ ಪದಕಾನಿ ತಥಾ ತ್ರೀಣಿ ರಜತ ಪದಕಾನಿ ಪ್ರಾಪ್ತಾನಿ. ಪ್ಯಾರಾ ಎಥಲೆಟಿಕ್ಸ್ ಇತ್ಯತಸ್ಮಿನ್ ಅಪಿ ಭಾರತೇನ ಐತಿಹಾಸಿಕಿ ಉಪಲಬ್ಧಿಃ ಸಂಪ್ರಾಪ್ತಾ. ಪುರುಷಾಣಾಂ ಶಾರ್ಟ್ ಪುಟ್ ಎಫ್ 57 ಇತ್ಯೇತಸ್ಯಾಂ ಸ್ಪರ್ಧಾಯಾಂ ಸೋಮನ್ ರಾಣಾ ಸ್ವರ್ಣ ಪದಕಂ ಶುಭಂ ಜುಯಾಲಃ ಚ ರಜತ ಪದಕಂ ಪ್ರಾಪ್ತವಾನ್. ಭಾರತರ್ತು ವಿಜ್ಞಾನ ವಿಭಾಗೇನ ಅದ್ಯ ಕರ್ನಾಟಕ ಕೇರಳ ಮಾಹೆ ನಾಗಾಲ್ಯಾಂಡ್ ಮಣಿಪುರ್ ಮಿಜೋರಂ ತ್ರಿಪುರಾ ರಾಜಸ್ಥಾನ ಉಪಹಿಮಾಲಯೀಯ ಪಶ್ಚಿಮ ಬಂಗಾಳ ಸಿಕ್ಕಿಮೇಶು ಅತಿವೃಷ್ಟಿಯೈ ನಾರಂಗವರ್ಣೀಯ ಸಂಚೇತನಾ ಪ್ರಸಾರಿತ. ತಥೈವ ದಿಲ್ಲಿ ಹರಿಯಾಣ ಪಂಜಾಬ್ ಚಂಡೀಗಢ ಉತ್ತರಾಖಂಡ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ ಲಡಾಖ್ ಅರುಣಾಚಲ ಪ್ರದೇಶ ಗುಜರಾತ್ ಕೊಂಕಣ ಗೋವಾ ಮಧ್ಯಪ್ರದೇಶ ಒಡಿಶಾ ಅಂಡಮಾನ್ ನಿಕೋಬಾರ ದ್ವೀಪ ಸಮೂಹೇಷು ಅಪಿ ಅತಿವೃಷ್ಟಿ ವ್ಯಕ್ತೀಕೃತ ಇತಿ ವಾರ್ತಾ.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?

0: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು, ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡು ಕೇಳಬೇಕು ಅನ್ನಿಸ್ತಾ ಇದೆ. ಆದರೆ ಹಾಡು ಕೇಳಕ್ಕೆ ಏನು ಮಾಡಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
2: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡು ಕೇಳೋಕೆ ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
0: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
3: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
5: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
6: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
7: ಎದೆ ತುಂಬಿ ಹಾಡಿದೆನು ಬಂದು ನಾನು,
5: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
6: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
8: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ.
5: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ,
6: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
5: ಭಾವಸ್ಪಂದನ.
6: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ ಆಗ್ತಾ ಇದೆ 7:53. ಇದೀಗ ಕೇಳಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ, 100 ವಾರಗಳ ಅಭಿಯಾನಕ್ಕೆ ಇಂದು ಚಾಲನೆ. ಸ್ವಾಮಿ ವಿವೇಕಾನಂದರು ರಾಷ್ಟ್ರವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಎಚ್ಐವಿ ಏಡ್ಸ್ ರಾಜ್ಯಾದ್ಯಂತ 60 ದಿನಗಳ ಯುವಜನ ಜಾಗೃತಿ ಆಂದೋಲನ. ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನಾಚರಣೆ ಸಂಪನ್ನ. ಈಗ ವಾರ್ತೆಗಳ ವಿವರ. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಲಿದೆ. ಈ ಅಭಿಯಾನ ದೇಶಾದ್ಯಂತ 10,000 ಸ್ಥಳಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಜನರನ್ನು ತೊಡಗಿಸಿಕೊಳ್ಳಲಿದೆ. ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ದ ಸಂಘಟಿಸಿ ವಿಕಸಿತ ಭಾರತ 2047 ಎಂಬ ಕನಸಿನ ಸಾಕಾರಕ್ಕೆ ಅಣಿಗೊಳಿಸಲು ಯೋಜಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟವ್ಯಾಪಿ ಅಭಿಯಾನದ ಅಂಗವಾಗಿ ಇಂದು ಬೆಳಗ್ಗೆ 10:30ಕ್ಕೆ ವರ್ಚುವಲ್ ವೇದಿಕೆ ಮೂಲಕ ಯುವಜನರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಧಾರವಾಡ ಹಾಗೂ ಬೆಳಗಾವಿ ಜಿಲ್ಲೆ ಯುವ ವ್ಯವಹಾರಗಳು ಹಾಗೂ ಕ್ರೀಡಾಧಿಕಾರಿ ಸಂಗ್ರಾಮ್ ಸಾವಂತ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮೈ ಭಾರತ್ ಭಾರತ ಸರ್ಕಾರದ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಅಧೀನದಲ್ಲಿ ನಶಾಮುಕ್ತ ಯುವ ಫಾರ್ ವಿಕಸಿತ್ ಭಾರತ್ ಸಂಕಲ್ಪ ಅಭಿಯಾನವನ್ನು ಆಯೋಜಿಸುತ್ತಿದೆ. ಇದರ ಮುಖ್ಯ ಉದ್ದೇಶ ಮಾದಕ ದ್ರವ್ಯ ಮುಕ್ತ ಭಾರತ, ನಶಾಮುಕ್ತ ಭಾರತ್ ನಿರ್ಮಿಸುವುದಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯವು ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದು ಮಾನ್ಯ ಪ್ರಧಾನ ಮಂತ್ರಿಯವರ ನೇರ ವರ್ಚುವಲ್ ಸಂವಾದದಲ್ಲಿ ಭಾಗವಹಿಸಲು 100 ಯುವಕರು ಸೇರಲಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಹಾಗೂ ಕೇಲಿ ವಿಶ್ವವಿದ್ಯಾಲಯ ಬೆಳಗಾವಿ ಮತ್ತು ಮೈ ಭಾರತ್ ಬೆಳಗಾವಿ ವತಿಯಿಂದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು ಪ್ರಧಾನ ಮಂತ್ರಿಗಳ ಭಾಷಣದ ನೇರ ಪ್ರಸಾರದಲ್ಲಿ 100 ಯುವಕರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಯುವಕರು ನಶಾಮುಕ್ತಿ ಪ್ರತಿಜ್ಞೆ ಸ್ವೀಕರಿಸಿ ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣದ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಲಿದ್ದಾರೆ. ಈ ಅಭಿಯಾನದ ರಾಷ್ಟೀಯ ಗುರಿ 1 ಕೋಟಿ ನಶಾ ವಿರೋಧಿ ಪ್ರತಿಜ್ಞೆಗಳನ್ನು ಸಂಗ್ರಹಿಸುವುದಾಗಿದೆ. ಪ್ರತಿಯೊಬ್ಬ ನಾಗರಿಕರು

0: ವಿಶೇಷವಾಗಿ ಯುವಕರು myBharat.gov.in ಗೆ ಭೇಟಿ ನೀಡಿ ನಶಾ ಮುಕ್ತಿ ಈ ಪ್ರತಿಜ್ಞೆ ಸ್ವೀಕರಿಸಿ ಈ ಜನಾಂದೋಲನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ನಾನು ಮನವಿ ಮಾಡುತ್ತೇನೆ.
1: ಪೂಜ್ಯ ಸ್ವಾಮಿ ವಿವೇಕಾನಂದರು ಯುವಜನರಿಗೆ ರಾಷ್ಟ್ರವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ. ಸುಶಿಕ್ಷಿತ ಯುವಜನರೇ ದೇಶದ ಆಧಾರ ಸ್ತಂಭ. ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾಕ್ಕೆ ಉತ್ತೇಜನ ನೀಡೋಣ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಕೇಂದ್ರದ ಆವರಣದಲ್ಲಿ ಗಿಡ ನೆಟ್ಟು ಅವರು ನೀರುಣಿಸಿದರು. ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅಮೃತ ಶಿಲೆಯಲ್ಲಿ ರೂಪಿಸಿದ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನು ಪ್ರಧಾನಮಂತ್ರಿಯವರಿಗೆ ಸ್ಮರಣಿಕೆಯಾಗಿ ನೀಡಲಾಯಿತು. ಶ್ರೀರಾಮಕೃಷ್ಣ ವಿದ್ಯಾಶಾಲೆ ಆವರಣದಲ್ಲಿ ಪ್ರಧಾನಮಂತ್ರಿಯವರು ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದರು.
2: ಸಾಥಿಯೋ, ಮೈಸೂರು ಭಾರತ ಕಿ ಅನಾದಿ ಸಾಂಸ್ಕೃತಿಕ ಚೇತನಾ ಕಾ ಕೇಂದ್ರ ರಹಾ ಹೈ. ಯಹಾ ಕೆ ಮಂದಿರ್, ಯಹಾ ಕಿ ಪರಂಪರಾಯೆ ಔರ್ ಉತ್ಸವ, ಮೈಸೂರು ಕಾ ದಶಹರಾ, ಯಹಾ ಕೆ ಭವ್ಯ ಮಹಲ್, ಇಸ್ಕಾ ಸಂಗೀತ ಔರ್ ಸಾಹಿತ್ಯ, ಭಾರತ ಕಿ ವಿರಾಸತ್ ಇಸ್ ಶಹರ್ ಕೆ ಕಣ ಕಣ ಮೇ ರಚಿ ಬಸಿ ಹೈ. ಔರ್ ಯೇ ದೇಖ್ ಕರ್ ಬಹುತ್ ಸಂತೋಷ ಮಿಲ್ತಾ ಹೈ ಕಿ ಇಸ್ ಶಹರ್ ನೇ ಇಸ್ ವಿರಾಸತ್ ಕೋ ಉಸೀ ಕುಶಲತಾ ಸೆ ಸಹಜಾ ಭೀ ಹೈ, ಸಂವಾರಾ ಭೀ ಹೈ. ಶ್ರೀ ರಾಮಕೃಷ್ಣ ಆಶ್ರಮ ಔರ್ ಸ್ವಾಮಿ ವಿವೇಕಾನಂದ ಜಿ ಕಿ ಸ್ಮೃತಿಯಾ ಭೀ ಮೈಸೂರು ಕಿ ವಿರಾಸತ್ ಕಾ ಹೀ ಏಕ್ ಸಮೃದ್ಧ ಹಿಸ್ಸಾ ಹೈ. ಮೇ ಉಸ್ ಐತಿಹಾಸಿಕ ಭವನ್ ಮೇ ಭೀ ಗಯಾ ಥಾ ಜಹಾ ಸ್ವಾಮಿ ವಿವೇಕಾನಂದ ಜಿ ನೇ ಅಪನೆ ಪ್ರವಾಸ ಕೆ ದೌರಾನ್ ಕುಚ್ ಸಮಯ ಬಿತಾಯಾ ಥಾ. ಕರ್ನಾಟಕಾ ಕೆ ಕಿತನೆ ಹೀ ವಿದ್ವಾನ್ ಔರ್ ಮನೀಷಿ ಇಸ್ ಸ್ಥಾನ ಸೆ ಜುಡೇ ರಹೇ ಹೈ. ರಾಷ್ಟ್ರ ಕವಿ ಕುವೆಂಪು ಜೆಸೆ ಮಹಾಪುರುಷ ಜಬ್ ಮೈಸೂರ್ ಮೇ ಥೆ ಉನ್ಕಾ ಭೀ ರಾಮಕೃಷ್ಣ ಆಶ್ರಮ ಸೆ ಗಹರಾ ಜುಡಾವ್ ಥಾ. ಸ್ವಾಮಿ ವಿವೇಕಾನಂದ ಕಲ್ಚರಲ್ ಯೂತ್ ಸೆಂಟರ್ ಯಾನಿ ವಿವೇಕ ಸ್ಮಾರಕ ಕೆ ಉದ್ಘಾಟನ್ ಕೆ ಜರಿಯೆ ಹಮ್ ಇಸ್ ಮಿಷನ್ ಕೋ ನಯಾ ವಿಸ್ತಾರ ದೇ ರಹೇ ಹೈ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಚ್ಐವಿ ಹಾಗೂ ಏಡ್ಸ್ ಸೋಂಕಿನ ಕುರಿತು ಯುವಜನರಲ್ಲಿ ಜಾಗೃತಿ ಮೂಡಿಸಲು ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಸಹಯೋಗದಲ್ಲಿ ಈ ತಿಂಗಳ 12ರಿಂದ 2 ತಿಂಗಳ ಕಾಲ ರಾಜ್ಯಾದ್ಯಂತ ತೀವ್ರ ಪ್ರಚಾರ ಆಂದೋಲನ ನಡೆಯಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಚಿವರು, ಕಳೆದ 3 ತಿಂಗಳಲ್ಲಿ ಜನಸಾಮಾನ್ಯರಲ್ಲಿ 3091 ಹಾಗೂ ಗರ್ಭಿಣಿಯರಲ್ಲಿ 111 ಎಚ್ಐವಿ ಸೋಂಕು ಪತ್ತೆಯಾಗಿವೆ. ಕಳೆದ ಜುಲೈ ತಿಂಗಳಲ್ಲಿ 3000 ಹೆಚ್ಚು ಜನ ನೋ ಯುವರ್ ಹೆಲ್ತ್ ಸ್ಟೇಟಸ್ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ತಮ್ಮ ಆರೋಗ್ಯದ ಮಾಹಿತಿ ಪಡೆದಿದ್ದಾರೆ ಎಂದರು. ಶ್ವಾಸಕೋಶದ ಕ್ಯಾನ್ಸರ್ ತಡೆಗೆ ಒಗ್ಗಟ್ಟಿನಿಂದ ಶ್ರಮಿಸೋಣ ಎಂಬ ಧ್ಯೇಯದೊಂದಿಗೆ ಆರಂಭಿಕ ಹಂತದಲ್ಲೇ ರೋಗ ಪತ್ತೆ ಹಾಗೂ ರೋಗಪೀಡಿತರಿಗೆ ಸಹಾನುಭೂತಿಯ ಬೆಂಬಲ ನೀಡುವ ಮಹತ್ವ ಸಾರುವ ಮೂಲಕ ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನ ಆಚರಿಸಲಾಯಿತು. ಚೆಸ್ಟ್ ಕೌನ್ಸಿಲ್ ಆಫ್ ಇಂಡಿಯಾ ಸಂಸ್ಥಾಪಕ ಅಧ್ಯಕ್ಷ, ದಾವಣಗೆರೆಯ ಖ್ಯಾತ ಶ್ವಾಸಕೋಶ ತಜ್ಞ ಡಾ ಎನ್ಎಚ್ ಕೃಷ್ಣ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
6: ಶ್ವಾಸಕೋಶದ ಕ್ಯಾನ್ಸರ್ ಧೂಮಪಾನಿಗಳಿರ್ತಾರೋ ಅವರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬರುತ್ತೆ. ಆಕ್ಟಿವ್ ಸ್ಮೋಕರ್ ಇರಬಹುದು, ಪ್ಯಾಸಿವ್ ಸ್ಮೋಕಿಂಗ್ ಮತ್ತೆ ಇನ್ನೊಬ್ಬರದ್ದು ಸ್ಮೋಕ್ ನಿಂದ ಅದನ್ನ ಸ್ವೀಕರಿಸಿದ್ರೆ ಅವರಿಗೂ ಕೂಡ ಶ್ವಾಸಕೋಶದ ಕ್ಯಾನ್ಸರ್ ಆಗುವಂತ ಸಾಧ್ಯತೆ ಇರುತ್ತೆ. ಧೂಮಪಾನನೇ ಮಾಡೋದಿಲ್ಲ ಅವರಿಗೆ ಲಂಗ್ ಕ್ಯಾನ್ಸರ್ ಬರೋದಿಲ್ಲ ಅಂತ ಏನೂ ಇಲ್ಲ. ಹೊಗೆಗೆ ಯಾವಾಗಲೂ ಕೂಡ ಎಕ್ಸ್ಪೋಸ್ ಆಗಿರೋರು, ಹೆಣ್ಮಕ್ಳು ಯಾರಾದರೂ ಕೂಡ ಸತತವಾಗಿ ಅವ್ರ ಅಡಿಗೆ ಮನೆಯಲ್ಲಿ ಹೊಗೆಗೆ ಎಕ್ಸ್ಪೋಸ್ ಆಗಿದ್ರೆ ಅಥವಾ ಕಾರ್ಖಾನೆಯ ಒಂದು ಹೊಗೆಗೆ ಎಕ್ಸ್ಪೋಸ್ ಆಗಿದ್ರೆ ಅವರಿಗೂ ಕೂಡ ಇದು ಬರುವಂತ ಸಾಧ್ಯತೆ ಇರುತ್ತೆ. ಮುನ್ನೆಚ್ಚರಿಕೆಯಾಗಿ ನಾವು ಮಾಡಬೇಕಾದ ಏನು ಅಂತ ಹೇಳಿದ್ರೆ, ಯಾರಿಗಾದ್ರೂ 2-3 ವಾರ ತನಕ ಕೆಮ್ಮು ಇರೋದು ಮತ್ತು ರಕ್ತ ಬೀಳೋದು ಹಾಗೂ ಅವರದು ದೇಹದಲ್ಲಿ ತೂಕ ಕಡಿಮೆ ಆಗೋದು, ಆ ಪೇಷಂಟ್ ಗೆ ನಾವು ಮೊದಲು ಕರೆಸಿ ಮೊದಲು ಚೆಸ್ಟ್ ಎಕ್ಸ್ರೇ ಅವಶ್ಯಕತೆ ಬಿದ್ರೆ CT ಸ್ಕ್ಯಾನ್ ಮಾಡಿಸೋದ್ರಿಂದ ಶ್ವಾಸಕೋಶದ ಕ್ಯಾನ್ಸರ್ ಅದನ್ನು ಪತ್ತೆ ಹಚ್ಚಲಿಕ್ಕೆ ಸಹಾಯ ಆಗುತ್ತೆ.

ಉತ್ತರಾದಿ ಮಠದ 41ನೇ ಪೀಠಾಧಿಪತಿ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ 31ನೇ ಚಾತುರ್ಮಾಸ್ಯ ಈ ತಿಂಗಳ 8ನೇ ತಾರೀಖಿನಿಂದ 26ರವರೆಗೆ ಧಾರವಾಡದ ಉತ್ತರಾದಿ ಮಠದಲ್ಲಿ ನಡೆಯಲಿದೆ ಎಂದು ಚಾತುರ್ಮಾಸ್ಯ ಸಮಿತಿ ಅಧ್ಯಕ್ಷ ಪಂಡಿತ್ ಪ್ರಹ್ಲಾದ್ ಆಚಾರ್ಯ ಗಲಗಲಿ ತಿಳಿಸಿದ್ದಾರೆ. 1935ರಲ್ಲಿ ಶ್ರೀ ಸತ್ಯಧ್ಯಾನ ತೀರ್ಥರು ಧಾರವಾಡದಲ್ಲಿ ಚಾತುರ್ಮಾಸ್ಯ ಕೈಗೊಂಡಿದ್ದರು. ಆ ಬಳಿಕ 90 ವರ್ಷಗಳ ನಂತರ ಶ್ರೀ ಸತ್ಯಾತ್ಮ ತೀರ್ಥರ ಚಾತುರ್ಮಾಸ್ಯ ನಡೆಯುತ್ತಿರುವುದು ವಿಶೇಷ ಎಂದರು. ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ತುಮಕೂರಿನಲ್ಲಿ ಆಯೋಜಿಸಿದ್ದ 11 ವರ್ಷದ ಒಳಗಿನ ಬಾಲಕರ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ರೇಯಾನ್ಸ್ ರಿಷಿಕ್ ಸಾಯಿ ಯಗಂಟಿ ಹಾಗೂ 13 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ಸಿಹಿ ಆದರ್ಶ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಡಬಲ್ಸ್ ಪಂದ್ಯದಲ್ಲಿ 11 ವರ್ಷದ ಅಥರ್ವ ಸಾಹು ಹಾಗೂ ರೇಯಾನ್ಸ್ ರಿಷಿಕ್, 13 ವರ್ಷದ ಪಿಎನ್ ಸಾನ್ವಿ ಹಾಗೂ ಶಾಂಭವಿ ಶರ್ಮಾ ಪ್ರಥಮ ಸ್ಥಾನ ಪಡೆದರು. 13 ವರ್ಷದ ಬಾಲಕರ ವಿಭಾಗದ ಸಿಂಗಲ್ಸ್ ಪಂದ್ಯದಲ್ಲಿ ವೈಭವ್ ರಾವ್ ನಂದಿಕೊಳ್ಳ ಪ್ರಥಮ ಸ್ಥಾನ, ಡಬಲ್ಸ್ನಲ್ಲಿ ಮಾನ್ವಿತ್ ಮಾಣಿಬೆಟ್ಟು ಹಾಗೂ ಆದೇಶ್ ವೈಭವ್ ರಾವ್ ಮೊದಲ ಸ್ಥಾನ ಪಡೆದರು. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ, ತುಮಕೂರು ಬ್ಯಾಡ್ಮಿಂಟನ್ ಅಕಾಡೆಮಿ ಅಧ್ಯಕ್ಷ ಪಿ ಪ್ರವೀಣ್ ವಿಜೇತರಿಗೆ ಬಹುಮಾನ ಪ್ರದಾನಿಸಿದರು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಒಳಬಳ್ಳಾರಿ ರಸ್ತೆಯ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆಯ ವಿದ್ಯಾರ್ಥಿಗಳು 2 ದಿನಗಳ ಹಿಂದೆ ಆಹಾರ ಸೇವಿಸಿ ಅಸ್ವಸ್ಥರಾದ ಹಿನ್ನೆಲೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಸತ್ಯನಾರಾಯಣ ಶೆಟ್ಟಿ ಭೇಟಿ ನೀಡಿ ಪರಿಶೀಲಿಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಸೈಕಲ್ ಮತ್ತು ದ್ವಿಚಕ್ರ ವಾಹನ ಜಾಥಾಕ್ಕೆ ಧಾರವಾಡದ ಕರ್ನಾಟಕ ಕಾಲೇಜ್ ವೃತ್ತದಲ್ಲಿ ಜಿಲ್ಲಾ ಸ್ವೀಪ್ ನೋಡಲ್ ಅಧಿಕಾರಿ ಭುವನೇಶ್ ಪಾಟೀಲ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ಚಾಲನೆ. ಸ್ವಾಮಿ ವಿವೇಕಾನಂದರು ರಾಷ್ಟವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಎಚ್ಐವಿ ಏಡ್ಸ್ ರಾಜ್ಯಾದ್ಯಂತ 60 ದಿನಗಳ ಯುವಜನ ಜಾಗೃತಿ ಆಂದೋಲನ. ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನಾಚರಣೆ ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಸಮಯ ಆಗ್ತಾ ಇದೆ 7:16:40. ಸ್ನೇಹಿತರೆ, ಕನ್ನಡ ಕಾಮನಬಿಲ್ನಲ್ಲಿ ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯವನ್ನಾಗಿದೆ. ತಮ್ಮೆಲ್ಲರಿಗೂ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತೇಜಸ್ವಿನಿ
1: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
3: ಎದೆ ತುಂಬಿ ಹಾಡಿದೆನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
1: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಹೌದು ಸ್ನೇಹಿತರೆ, ಪ್ರತಿದಿನ ಬೆಳಿಗ್ಗೆ 7:15 ಭಾವಸ್ಪಂದನ ಕಾರ್ಯಕ್ರಮ ಆರಂಭ ಆಗುತ್ತೆ 101.3 ಕನ್ನಡ ಕಾಮನಬಿಲ್ಲಿನಲ್ಲಿ. ಇದೀಗ ನಮ್ಮ ಒಂದು ಪಯಣ ಸಾಗ್ತಾ ಇದೆ ಭಾವಗೀತೆಗಳೊಂದಿಗೆ. ಮೊದಲಿಗೆ ಮೂಡಿ ಬರ್ತಾ ಇದೆ ಮಂಜುಳಾ ಗುರುರಾಜ್ ಅವರ ದನಿಯಲ್ಲಿ ಇಂದು ಕೆಂದಾವರೆ ಎನ್ನುವಂತಹ ಒಂದು ಭಾವಗೀತೆ. ಗೋಪಾಲಕೃಷ್ಣ ಅಡಿಗ ಅವರ ಒಂದು ರಚನೆ ಇದೆ. ಕೇಳ್ತಾರಿ, ಇದು 101.3 ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ. ಬಿ ಆರ್ ಲಕ್ಷ್ಮಣ್ ರಾವ್ ಅವರ ಒಂದು ರಚನೆಯನ್ನು ಕೇಳಿದ್ರಿ ಎಂ ಡಿ ಪಲ್ಲವಿ ಅವರ ದನಿಯಲ್ಲಿ. ಸಮಯ ಆಗ್ತಾ ಇದೆ 7:27 ಸೆಕೆಂಡ್ಗಳು. ನೀವು ಕೇಳ್ತಾ ಇದ್ರಿ ಮ್ಯೂಸಿಕಲ್ ಯಾಸ್, ಮ್ಯಾಜಿಕಲ್ ಯಾಸ್.

0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ವರದಿ, ಕಾಮನ್ವೆಲ್ತ್ ಗೇಮ್ಸ್ನ ವರದಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
3: ಜಬ್ ಸಪ್ನೋ ಕೋ ಮೆಹನತ್ ಕಾ ಸಾಥ್ ಮಿಲ್ತಾ ಹೈ ತೋ ಉಪಲಬ್ಧಿಯಾ ಇತಿಹಾಸ್ ಕೆ ಪನ್ನೋ ಮೇ ದರ್ಜ್ ಹೋ ಜಾತಿ ಹೈ. ಖೇಲ್ ಕೇವಲ ಪ್ರತಿಸ್ಪರ್ಧಾ ಕಾ ನಾಮ್ ನಹೀ ಬಲ್ಕಿ ನಿರಂತರ ಬೆಹತರ್ ಬನ್ನೆ ಕಿ ಏಕ್ ಸತತ್ ಯಾತ್ರಾ ಹೈ. ಯೆ ಧೈರ್ಯ, ಅನುಶಾಸನ್ ಔರ್ ಉಸ್ ವಿಶ್ವಾಸ್ ಕಾ ಉತ್ಸವ್ ಹೈ ಜೋ ಹರ್ ಖಿಲಾಡಿ ಕೋ ಏಕ್ ನಯಿ ಶುರುವಾತ್ ಕರ್ನೆ ಕಿ ಯಾತ್ರಾ ಮೇ ಕಭಿ ನಯಿ ಕೀರ್ತಿಮಾನ್ ಬನ್ತೆ ಹೈ, ಕಭಿ ನಯಿ ಪ್ರತಿಭಾಯ ಉಭರ್ತಿ ಹೈ ಔರ್ ಕಭಿ ಐಸೆ ಕ್ಷಣ್ ಜನ್ಮ ಲೇತೆ ಹೈ ಜಿನ್ಹೇ ಖೇಲ್ ಇತಿಹಾಸ್ ಲಂಬೆ ಸಮಯ ತಕ್ ಯಾದ್ ರಖ್ತಾ ಹೈ. ಇನ್ಹೀ ಭಾವನಾ ಔರ್ ಉಪಲಬ್ಧಿಯೋ ಕಾ ಸಾಕ್ಷಿ ಬನಾ ಹುವಾ ಹೈ ಸ್ಕಾಟ್ಲೆಂಡ್ ಕಾ ಗ್ಲಾಸ್ಗೋ, ಜಹಾಂ ಜಾರಿ ಕಾಮನ್ವೆಲ್ತ್ ಗೇಮ್ಸ್ ಮೇ ದುನಿಯಾ ಭರ್ ಕೆ ಖಿಲಾಡಿ ಅಪ್ನಿ ಅಪ್ನಿ ತಯಾರಿಯೋ, ಪ್ರತಿಭಾ ಔರ್ ಸಂಕಲ್ಪ ಕಿ ಪರೀಕ್ಷಾ ದೇ ರಹೆ ಹೈ. ಹರ್ ದಿನ್ ನಯೆ ಮುಕಾಬಲೆ, ನಯೆ ಪರಿಣಾಮ ಔರ್ ನಯಿ ಕಹಾನಿಯಾ ಇಸ್ ಮಹಾಕುಂಭ ಕೋ ಔರ್ ಯಾದ್ಗಾರ್ ಬನಾ ರಹೆ ಹೈ. ಭಾರತ್ ಕೆ ಲಿಯೆ ಭಿ ಪ್ರತಿಯೋಗಿತಾ ಕಾ 10ವಾ ದಿನ ಕೈ ಮಾಯನೋ ಮೇ ವಿಶೇಷ ರಹಾ.
4: ರಾಷ್ಟ್ರಮಂಡಲ್ ಖೇಲೋ ಕಾ ಆಜ್ ಅಂತಿಮ ದಿನ ಹೈ. ಕಲ್ ಬಾಕ್ಸಿಂಗ್ ಔರ್ ಅಥ್ಲೆಟಿಕ್ಸ್ ದೋನೋ ಕೆ ಅಂತಿಮ ದಿನ ಥೆ ಔರ್ ಬಾಕ್ಸಿಂಗ್ ಮೇ ಕರಿಷ್ಮಾ ಹಿ ಥಾ ಕಿ 14 ಮೇ ಸೆ 10 ಫೈನಲ್ಸ್ ಮೇ ಭಾರತೀಯ ಮುಕ್ಕೇಬಾಜ್ ಥೆ ಔರ್ ಉನ್ಹೋನೆ ಇತಿಹಾಸ ರಚ ದಿಯಾ ಅಬ್ ತಕ್ ಕಾ ಸಬ್ಸೆ ಉಮ್ದಾ ಪ್ರದರ್ಶನ್. ಅಥ್ಲೆಟಿಕ್ಸ್ ಕೆ ಅಂತಿಮ ದಿನ ಭಾರತೀಯ ಕುಲ್ ಮಿಲಾಕರ್ 7 ಸ್ಪರ್ಧಾ ಮೇ ಥೆ, ಪದಕೋ ಕಿ ಉಮೀದ್ ಥೀ ಔರ್ ಪದಕ್ ಆಯೆ ಭಿ ಔರ್ ಸಾರೆ ರಂಗೋ ಕೆ ಗೋಲ್ಡ್, ಸಿಲ್ವರ್ ಔರ್ ಬ್ರಾಂಜ್. ಇಸ್ಕೆ ಅಲಾವಾ ಜೂಡೋ ಮೇ ಭಿ ಭಾರತೀಯ ದಮಖಮ್ ದಿಖಾ, ಟ್ರ್ಯಾಕ್ ಸೈಕ್ಲಿಂಗ್ ಔರ್ ಬೋಸ್ ಮೇ ಭಿ ಭಾರತೀಯ ಚುನೌತಿ ಥೀ. ರಾಷ್ಟ್ರಮಂಡಲ್ ಖೇಲ್ ಗ್ಲಾಸ್ಕೋ 2026 ಕಾ 10ವಾ ದಿನ ಔರ್ ಪೂರಾ ಲೇಖಾ ಜೋಖಾ ಲೇಕರ್ ಉಪಸ್ಥಿತ ಹೈ ಹಮ್. ಖೇಲೋ ಕಾ 10ವಾ ದಿನ ಔರ್ ಭಾರತೀಯ ಬಾಕ್ಸರ್ಸ್ ನೇ ದಿಖಾಯಾ 10 ಕಾ ದಮ್. ಸಿಲ್ಸಿಲೆ ಕಾ ಆಗಾಜ್ ಕಿಯಾ 54 ಕಿಲೋಗ್ರಾಮ್ ಭಾರ ವರ್ಗ ಮೇ ಪ್ರೀತಿ ಪವಾರ್ ನೇ, ಸಾಮ್ನೆ ಸ್ಕಾಟ್ಲೆಂಡ್ ಕಿ ಸ್ಕಾರ್ಲೆಟ್ ಸವಾನಾ. ಪ್ರೀತಿ ಕಿ ರಿಂಗ್ ಕವರೇಜ್, ಫುರ್ತಿ ಔರ್ ಸದೇ ಹುವೆ ಮುಕ್ಕೋ ನೇ ಸವಾನಾ ಕೋ ಬೌಟ್ ಸೆ ರವಾನಾ ಕರ್ ದಿಯಾ. ಏಕ್ ಮತ್ ಸೆ ನಿರ್ಣಯ ಪ್ರೀತಿ ಪವಾರ್ ಕೆ ಪಕ್ಷ ಮೇ ರಹಾ 5-0 ಔರ್ ದಿನ ಕಿ ಸುನಹರಿ ಶುರುವಾತ್ ಹೋ ಗಯಿ. ಬಾಕ್ಸಿಂಗ್ ಮೇ ಭಾರತ್ ಕಾ ಪಹಲಾ ಸ್ವರ್ಣ ಪದಕ.
5: ಮೇ ಬಹುತ್ ಖುಷ್ ಹೂ, ಮೇನೆ ಏಕ್ ಅಚ್ಛಾ ಸ್ಟಾರ್ಟ್ ಕಿಯಾ ಇಂಡಿಯಾ ಕೆ ಲಿಯೆ, ಆಜ್ ಗೋಲ್ಡ್ ಜೀತಾ ಹೈ ಸೊ ಮೆಡಲ್ ಮೇ ಸಭಿ ಇಂಡಿಯನ್ಸ್ ಕೋ ಡೆಡಿಕೇಟ್ ಕರೂಂಗಿ.
4: 57 ಕಿಲೋಗ್ರಾಮ್ ಮೇ ಜಾಸ್ಮಿನ್ ಲಂಬೋರಿಯಾ ಕೆ ಪಾಸ್ ಲಂಬಾ ಅನುಭವ ಹೈ, ವಿಶ್ವ ಕಪ್ ಕಿ ಸ್ವರ್ಣ ಪದಕ ವಿಜೇತಾ ರಹ ಚುಕಿ ಹೈ. ಉನ್ಕೆ ಸಾಮ್ನೆ ಬ್ಲೂ ಕಾರ್ನರ್ ಮೇ ಥಿ ನಾರ್ದರ್ನ್ ಐರ್ಲೆಂಡ್ ಕಿ ಮಿಶೆಲಾ ವಾಲ್ಶ್. ಜಾಸ್ಮಿನ್ ನೇ ಅನುಭವ ಕಾ ಪೂರಾ ಫಾಯ್ದಾ ಉಠಾಯಾ, ಅಪ್ನಾ ಗಾರ್ಡ್ ಹಮೇಶಾ ಊಂಚಾ ರಖಾ, ಜಬ್ ಜರಾ ಭಿ ಮೌಕಾ ಮಿಲಾ ತೋ ಜಬರ್ದಸ್ತ್ ಪ್ರಹಾರ ಕರ್ ದಿಯೆ. ಜಡ್ಜ್ ಸರ್ವ ಸಮ್ಮತ ಥೆ 5-0 ಕಾ ನಿರ್ಣಯ ಉನ್ಕೆ ಪಕ್ಷ ಮೇ ಸುನಾನೆ ಕೋ. ದೂಸರಿ ಬೌಟ್ ಔರ್ ದಿನ ಕಾ ದೂಸರಾ ಸ್ವರ್ಣ ಪದಕ. ಸಾಕ್ಷಿ ಚೌಧರಿ ಅಲಗ್ ಹೀ ಜೀವಟ್ ವಾಲಿ ಬಾಕ್ಸರ್ ಹೈ. ಟ್ರಾಯಲ್ಸ್ ಮೇ ನಿಖತ್ ಜರೀನ್ ಔರ್ ಮೀನಾಕ್ಷಿ ಹುಡ್ಡಾ ಕೋ ಹರಾ ಕರ್ ಉನ್ಹೋನೆ ಸನ್ಸನಿ ಫೈಲಾ ದಿ ಥಿ. ಉನ್ಕೆ ಮುಕ್ಕೋ ಕಿ ಧಾರ್ ಕಲ್ ಸಹಿ ಇಂಗ್ಲೆಂಡ್ ಕಿ ರೂಬಿ ವೈಟ್ ನೇ, ಪೂರಾ ಸ್ಟೇಡಿಯಂ ಸಾಕ್ಷಿ ಬನಾ ಸಾಕ್ಷಿ ಕೆ ಸನ್ಸನಾತೆ ಪ್ರಹಾರೋ ಕಾ. ಸಾಕ್ಷಿ ನೇ 5-0 ಸೆ ಬೌಟ್ ಜೀತಿ ಔರ್ ಏಕ್ ಬಾರ್ ಫಿರ್ ಸ್ಟೇಡಿಯಂ ಮೇ ಭಾರತೀಯ ರಾಷ್ಟ್ರ ಗಾನ್ ಕಿ ಧುನ್ ಸುನಿಶ್ಚಿತ ಕರ್ ದಿ.
6: Indians are doing very well. From now onwards, we want all the gold medals because we have a strong team and we have trained so hard to win gold medals.
4: Bharatiya

0: ಮುಂಬೆಳಗನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲನ ಕೇಳ್ತಾ ಇದ್ದೀರಿ. ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಸಮಯ ಆಗ್ತಾ ಇದೆ 7:46:42 ಈ ಒಂದು ಸಮಯದಲ್ಲಿ ಮೂಡಿ ಬರ್ತಾ ಇದೆ. ಅರ್ಚನಾ ಉಡುಪ ಅವರ ದನಿಯಲ್ಲಿ ಪೂತಿ ನರಸಿಂಹಾಚಾರ್ ಅವರ ಒಂದು ರಚನೆ ಕೇಳಿ

ಕೆ ಎಸ್ ನರಸಿಂಹಸ್ವಾಮಿ ಅವರ ಒಂದು ರಚನೆಯನ್ನು ಕೇಳಿ ಬಂದರೆ ಸ್ನೇಹಿತರೆ, ಸಿ ಅಶ್ವಥ್ ಅವರ ದನಿಯಲ್ಲಿ. ಸಮಯ ಆಗ್ತಾ ಇದೆ 7:58 ಸೆಕೆಂಡ್ಗಳು. ಈಗ ಮತ್ತೊಂದು ಭಾವಗೀತೆ ಮೂಡಿ ಬರ್ತಾ ಇದೆ. ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಒಂದು ರಚನೆ, ಸಿ ಅಶ್ವಥ್ ಅವರ ದನಿಯಲ್ಲಿ. ಈ ಒಂದು ಭಾವಗೀತೆಯ ಮೂಲಕ ಇಂದಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ 8:30 ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ. ಸಮಯ ಆಗ್ತಾ ಇದೆ 8:32 ಕನ್ನಡ ಕಾಮನಬಿಲ್ಲಿನಲ್ಲಿ ಹೆಲೋ ಕರ್ನಾಟಕ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ತಮ್ಮೆಲ್ಲರಿಗೂ ಹೆಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತೇಜಸ್ವಿನಿ, ನಿಮಗಾಗಿ ಹೊಚ್ಚ ಹೊಸ ಹಾಡುಗಳ ಒಂದು ಪ್ಲೇಲಿಸ್ಟ್ ರೆಡಿಯಾಗಿದೆ. ಹೊಚ್ಚ ಹೊಸ ಹಾಡುಗಳೊಂದಿಗೆ ನಗರದಲ್ಲಿ ಇಂದು ಎಲ್ಲೆಲ್ಲಿ ಯಾವ ಯಾವ ಕಾರ್ಯಕ್ರಮಗಳು ಏರ್ಪಟ್ಟಿವೆ ಅನ್ನೋದರ ಮಾಹಿತಿಯನ್ನು ಸಹ ನಾವು ನಿಮಗೆ ನೀಡ್ತೀವಿ. ಹೀಗೆ ಕೇಳ್ತಾರೆ 101.3 ಕನ್ನಡ ಕಾಮನಬಿಲ್ಲು.

ಮ್ಯೂಸಿಕಲಿ ಯಾಸ್ ಮ್ಯಾಜಿಕಲಿ ಯಾಸ್ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:41 ಹೆಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಹಾಗೆ ಇಂದು ಬೆಂಗಳೂರು ನಗರದಲ್ಲಿ ಹಲವೆಡೆ ವೈವಿಧ್ಯಮಯ ಕಾರ್ಯಕ್ರಮಗಳು ಆಯೋಜನೆಗೊಂಡಿವೆ. ಅದರಲ್ಲಿ ಮೊದಲ ಕಾರ್ಯಕ್ರಮ 9:30 ಏರ್ಪಟ್ಟಿದೆ. ಅಖಿಲ ಹವ್ಯಕ ಮಹಾಸಭಾದವರು ಹವ್ಯಕ ಭವನ, ಮಲ್ಲೇಶ್ವರಂನಲ್ಲಿರುವಂತಹ ಹವ್ಯಕ ಭವನದಲ್ಲಿ ವೈದ್ಯಕೀಯ ಉಚಿತ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಆಸಕ್ತರು ಈ ಒಂದು ಶಿಬಿರದಲ್ಲಿ ಪಾಲ್ಗೊಳ್ಳಬಹುದು. ಹಾಗೆ 10:00 ರಾಗಿಕಣ ಸಂತೆಯಲ್ಲಿ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಆಯೋಜನೆಗೊಂಡಿದೆ. ಇದರೊಟ್ಟಿಗೆ 10:00 ಭನ್ನಂಜೆ ಅವಲೋಕನ, ಭನ್ನಂಜೆ 90 ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಟ್ಟಿದೆ. ಉಮಾಕಾಂತ್ ಭಟ್, ಬಿ ಎನ್ ಶಶಿಕರಣ್, ಅರುಣ್ ಭಾರದ್ವಾಜ್, ರೋಹಿತ್ ಚಕ್ರತೀರ್ಥ ಇವರಿಂದ ಉಪಾಸನಾ ಕಾರ್ಯಕ್ರಮ ಏರ್ಪಟ್ಟಿದೆ ಗಾಯನ ಸಮಾಜದಲ್ಲಿ, ಬೆಂಗಳೂರಿನ ಗಾಯನ ಸಮಾಜದಲ್ಲಿ. ಹಾಗೆ ಆರ್ ಕೇಶವಮೂರ್ತಿ ಸ್ಮರಣಾರ್ಥ ಗುರುಸ್ಮೃತಿ ಸಂಗೀತೋತ್ಸವ ಸಹ ಏರ್ಪಟ್ಟಿದೆ ಇಂದು 10:00. ಸ್ಥಳ ಎಲ್ಲಿ ಅಂತ ಹೇಳಿದ್ರೆ ಚೌಡಯ್ಯ ಸ್ಮಾರಕ ಭವನ, ವಯಾಲಿ ಕಾವಲ್ನಲ್ಲಿ ಈ ಒಂದು ಸ್ಮಾರಕ ಭವನ ಕಂಡುಬರುತ್ತೆ. ಸ್ವರ ಸೌರಭ ಸಂಗೀತ ಅಕಾಡೆಮಿಯವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದ್ದಾರೆ. ಸ್ನೇಹಿತರೆ, ಆಸಕ್ತರು ಈ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಅಂತ ಹೇಳ್ತಾ ಮತ್ತೆರಡು ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀನಿ. ನಿಮಗಾಗಿ ಮುಡಿ ಬರ್ತಾ ಇದೆ, ಕೇಳಿ.

ಹೊಚ್ಚ ಹೊಸ ಗೀತೆಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಮಯ ಆಗ್ತಾ ಇದೆ 8:50. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಮ್ಯೂಸಿಕಲಿ ಯಾಸ್, ಮ್ಯಾಜಿಕಲಿ ಯಾಸ್ FM ರೇನ್ಬೋ. ಈಗಾಗಲೇ ಹೇಳಿದೆ, ಹಲವು ವೈವಿಧ್ಯ ಕಾರ್ಯಕ್ರಮಗಳು ಏರ್ಪಟ್ಟಿವೆ ಇಂದು ಬೆಂಗಳೂರಿನಲ್ಲಿ ಅಂತ ಹೇಳಿ. ಹಾಗೆ ಇಂದು 2:00 ಕೃಷ್ಣರಾಜ ಪರಿಷತ್ ಮಂದಿರ, ಕನ್ನಡ ಸಾಹಿತ್ಯ ಪರಿಷತ್ತು, ಪಂಪ ಮಹಾಕವಿ ರಸ್ತೆ, ಈ ಒಂದು ಸ್ಥಳದಲ್ಲಿ ಪಂಡಿತ ಶೇಷಾದ್ರಿ ಗವಾಯಿ ಸಂಗೀತೋತ್ಸವ 2026 ಈ ಒಂದು ಕಾರ್ಯಕ್ರಮ ಏರ್ಪಟ್ಟಿದೆ. ಇದರಲ್ಲಿ ಪಂಚಾಕ್ಷರ ಕೃಪಾಭೂಷಣ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವೂ ಸಹ ಏರ್ಪಟ್ಟಿದೆ. ಆಯೋಜನೆ ಗುರುಕುಮಾರ ಪಂಚಾಕ್ಷರೇಶ್ವರ ಸಂಗೀತ ಕಲಾವೇದಿಕೆ ಇವರು ಆಯೋಜನೆಗೊಳಿಸಿದ್ದಾರೆ. ಆಸಕ್ತರು ಭಾಗವಹಿಸಬಹುದು. ಹಾಗೆ ಗಾನಕೋಗಿಲೆ ಎಸ್ ಜಾನಕಿ ಗೀತ ನಮನ ಕಾರ್ಯಕ್ರಮ ಏರ್ಪಟ್ಟಿದೆ ಇಂದು 6:30 ಇಂಡಿಯನ್ ಹೆರಿಟೇಜ್ ಅಕಾಡೆಮಿಯಲ್ಲಿ. ಇದರೊಟ್ಟಿಗೆ ಮತ್ತೊಂದು ಕಾರ್ಯಕ್ರಮ ಏರ್ಪಟ್ಟಿದೆ, ಗುರುಪೂರ್ಣಿಮೆ ಮತ್ತು ವಾಗ್ಗೇಯಕಾರ ದಿನಾಚರಣೆ ಸಂಗೀತೋತ್ಸವ. ವಂಶಿ ಅಕಾಡೆಮಿ ಆಫ್ ಮ್ಯೂಸಿಕ್ ಟ್ರಸ್ಟ್, ಈ ಒಂದು ಟ್ರಸ್ಟ್ನವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇಂದು 3:00. ಎಲ್ಲಿ ಅಂತ ಹೇಳಿದಾದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಕೊಳಲು ವಾದನ ಇರುತ್ತೆ, ಹಾಗೆಯೇ ಗಾಯನ ಕಾರ್ಯಕ್ರಮವೂ ಸಹ ಏರ್ಪಟ್ಟಿರುತ್ತೆ. ವಂಶಿ ಅಕಾಡೆಮಿ ಆಫ್ ಮ್ಯೂಸಿಕ್ ಟ್ರಸ್ಟ್ ಇಲ್ಲಿಯೇ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಹಾಗೆ ವಾಸವಿ ಹೈಸ್ಕೂಲ್ ಸಭಾಂಗಣದಲ್ಲಿ ಇಂದು 4:00 ನವೀನ್ ತೇಜಸ್ವಿ ಅವರ ಬಂಗಾರ ಕಡ್ಡಿ ಡೇರೆ ಹೂವು, ಈ ಒಂದು ಪುಸ್ತಕ ಬಿಡುಗಡೆ ಸಮಾರಂಭವೂ ಸಹ ಏರ್ಪಟ್ಟಿದೆ. ಆಸಕ್ತರು ಭಾಗವಹಿಸಬಹುದು ಅಂತ ಹೇಳ್ತಾ ಈಗ ನಿಮಗಾಗಿ ಮತ್ತೊಂದು ಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರೆ 101.3 FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

ಮದರ್ ಪ್ರಾಮಿಸ್ ಚಿತ್ರದಿಂದ ಒಂದು ಸೂಪರ್ ಹಿಟ್ ಹಾಡನ್ನ ಕೇಳಿ ಬಂದ್ರಿ. ಸಮಯ ಆಗ್ತಾ ಇದೆ 8:55. ಸ್ನೇಹಿತರೆ, ನೆರಳು ಮಾರುವವರು ಎನ್ನುವಂತಹ ಒಂದು ಕವನ ಸಂಕಲನ ಬಿಡುಗಡೆಗೊಳ್ತಾ ಇದೆ. ಇಂದು ಸಂಜೆ 5:30 ಮಾತಿನ ಮನೆ ಇಲ್ಲಿ ಆಯೋಜನೆಗೊಂಡಿದೆ ಈ ಕಾರ್ಯಕ್ರಮ. ಇದರೊಟ್ಟಿಗೆ ಮೂಲಂ 2026 ಉತ್ಸವ ಏರ್ಪಟ್ಟಿದೆ. ಬಸವ ಸಮಿತಿ ಬಸವ ಭವನದಲ್ಲಿ ಬಸವೇಶ್ವರ ರಸ್ತೆಯಲ್ಲಿ ಈ ಒಂದು ಆಡಿಟೋರಿಯಂ ಇದೆ, ಅನುಭವ ಮಂಟಪ ಆಡಿಟೋರಿಯಂ. ಇಂದು ಸಂಜೆ 5:45 ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಹಾಗೆ ಇಂದು ಸಂಜೆ 6:30 ಸಂಸ್ಕೃತ ಮಂದಿರ, ರಾಗಿಗುಡ್ಡದಲ್ಲಿರುವಂತಹ ಸಂಸ್ಕೃತ ಮಂದಿರದಲ್ಲಿ 26ನೇ ವರ್ಷದ ಪ್ರವಚನ ವಾಹಿನಿ ಏರ್ಪಟ್ಟಿದೆ. ಆಸಕ್ತರು ಭಾಗವಹಿಸಬಹುದು. ಹಾಗೆ ಕರ್ಣಾಂತರಾಳ ಎನ್ನುವಂತಹ ಏಕ ವ್ಯಕ್ತಿ ಪ್ರಸ್ತುತಿ ಸಹ ಆಯೋಜನೆಗೊಂಡಿದೆ ಇಂದು ಸಂಜೆ 6:30 ರವೀಂದ್ರ ಕಲಾಕ್ಷೇತ್ರದಲ್ಲಿ. ಆಸಕ್ತರು ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಅಂತ ಹೇಳ್ತಾ ಈಗ ಮತ್ತೊಂದು ಹೊಸ ಗೀತೆಯನ್ನು ಪ್ರಸಾರ ಮಾಡ್ತಾ ಇಂದಿನ ಹಳಕು ನಾಟಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನವಿನ್ನು. ಮುಂದೆ ಸರಿಯಾಗಿ 9:00 ಒಂದು ಪ್ರಾಯೋಜಿತ ಕಾರ್ಯಕ್ರಮ, 9:15 ಮೂಡಿ ಬರುತ್ತೆ ಸಖತ್ ಸಾಂಗು.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ. ಸೂರ್ಯಘರ್
0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:18:10 ಕನ್ನಡ ಕಾಮನಬಿಲಿನಲ್ಲಿ ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ತಮ್ಮೆಲ್ಲರಿಗೂ ಸಖತ್ ಸಾಂಗ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡ್ತಾ ಸಾಕ್ತೀವಿ. ನಿಮ್ಮ ನೆಚ್ಚಿನ ಹಾಡುಗಳು ನಮಗೆ ತಿಳಿಬೇಕು ಅಂತ ಹೇಳಿದ್ರೆ ಬೇಗ ಬೇಗ ನೀವು ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸ್ಬೇಕು. 9480910139408091013 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈ ಒಂದು ವಾಟ್ಸಪ್ ಸಂಖ್ಯೆಗೆ ನೀವು ಕೇಳಬಯಸುವಂತಹ ಹಾಡಿನ ಸಾಲುಗಳು ಜೊತೆಗೆ ನಿಮ್ಮ ಹೆಸರನ್ನ ಮರಿದೆ ಟೈಪ್ ಮಾಡಿ ಕಳಿಸಿ. ಜೊತೆಗೆ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾದಂತಹ ಹಾಗೆ ಮನಸ್ಸಿಗೆ ಹತ್ತಿರವಾಗಿರುವಂತಹ ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಏನು ಅಂತ ಹೇಳಿದ್ರೆ, ಈ ಪ್ರೀತಿ, ಜಗಳ, ತಂಟೆ, ಕಾಳಜಿ ಮತ್ತೆ ಎಲ್ಲವನ್ನ ಒಟ್ಟಿಗೆ ತರುವಂತಹ ಒಂದು ಏಕೈಕ ಪವಿತ್ರವಾದಂತಹ ಒಂದು ಸಂಬಂಧ ಏನು ಗೊತ್ತಾ, ಅದು ಸಹೋದರಿಯರ ಸಂಬಂಧ. ಸ್ನೇಹಿತರೆ, ಇಂದು ಫ್ರೆಂಡ್ಶಿಪ್ ಡೇ ಮಾತ್ರ ಅಲ್ಲ, ಇಂದು ನ್ಯಾಷನಲ್ ಸಿಸ್ಟರ್ಸ್ ಡೇ, ವಿಶ್ವ ಸಹೋದರಿಯರ ದಿನವೂ ಹೌದು. ಹಾಗಾಗಿ ಇಂದಿನ ಸಖತ್ ಸಂಘ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತು ಒಂದಷ್ಟು ಮಾತು. ನೀವು ಸಹ ನಿಮ್ಮ ಅಕ್ಕ ತಂಗಿಯರ ಜೊತೆಗೆ ಏನಾದರೂ

ಒಂದು ತಂಟೆ ತರಲೆ ಏನಾದರೂ ಒಂದು ಮಾಡಿದ್ದು ಆ ಒಂದು ನೆನಪು ಇಂದೂ ಸಹ ಸವಿಸವಿಯಾಗಿದೆ ನಮ್ಮೊಟ್ಟಿಗೆ ಹಂಚ್ಕೊಳ್ಬೋದು ಅಂತಂದರೆ ನೀವು ನಮ್ಮೊಟ್ಟಿಗೆ ಹಂಚ್ಕೊಳ್ಬೋದು 9480909010013 ಈ ಒಂದು ಸಂಖ್ಯೆಗೆ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಆಕಾಶವಾಣಿ FM ರೇನ್ಬೋ,
4: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. FM ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:31 ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ. ಅನೇಕ ಮಂದಿ ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ನಮ್ಮ ನೆಚ್ಚಿನ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ. ನಿಮ್ಮ ನೆಚ್ಚಿನ ಹಾಡುಗಳೊಂದಿಗೆ ಇಂದಿನ ಸಖತ್ ಸಾಂಗು ಕಾರ್ಯಕ್ರಮ ಆರಂಭ ಆಗಿದೆ. ಹಾಗೆ ನೀವು ಕೇಳಿದಂತಹ ಹಾಡುಗಳ ಒಂದಷ್ಟು ಪ್ಲೇಲಿಸ್ಟ್ ಸಹ ರೆಡಿಯಾಗಿದೆ ಸ್ನೇಹಿತರೆ. ಇದರೊಟ್ಟಿಗೆ ಇವತ್ತು ನಾವು ವಿಶ್ವ ಸಹೋದರಿಯ ದಿನದ ಕುರಿತು ಮಾತಾಡ್ತಾ ಇದ್ವಿ. ಪ್ರತಿ ವರ್ಷ ಆಗಸ್ಟ್ ತಿಂಗಳ ಮೊದಲ ಭಾನುವಾರವನ್ನ ಸಹೋದರಿಯರ ದಿನವನ್ನಾಗಿ ಆಚರಣೆ ಮಾಡ್ತಾರೆ. 1996 ಅಮೆರಿಕದ ಟ್ರಿಸಿಯಾ ಎಲಿಯೋಗ್ರಾಮ್ ಅನ್ನೋರು ಈ ದಿನದ ಆಚರಣೆಯನ್ನು ಪ್ರಾರಂಭ ಮಾಡ್ತಾರೆ. ಅಂದಿನಿಂದ ಜಗತ್ತಿನಾದ್ಯಂತ ಈ ಸುಂದರ ಸಂಬಂಧವನ್ನು ಸಂಭ್ರಮ ಪಡೋದಕ್ಕೆ ಈ ದಿನವನ್ನು ಮೀಸಲಿಡಲಾಗಿದೆ. ಇನ್ನು ನಮ್ಮ ಸುಖ ಮತ್ತು ದುಃಖಗಳಲ್ಲಿ ಭಾಗಿಯಾಗೋ ನಮ್ಮ ರಹಸ್ಯಗಳನ್ನು ಕಾಯುವಂತಹ ಅಕ್ಕ ತಂಗಿಯರಿಗೆ ಧನ್ಯವಾದವನ್ನು ಹೇಳೋದಕ್ಕೆ ಇದೊಂದು ಅದ್ಭುತ ಅವಕಾಶ ಅಲ್ವಾ ಸ್ನೇಹಿತರೆ? ಹಾಗೆ ನಿಮ್ಮ ಸಹೋದರಿಯರ ಜೊತೆಗಿನ ಒಂದಷ್ಟು ಸವಿ ನೆನಪುಗಳನ್ನು ಸಹ ನಮ್ಮೊಟ್ಟಿಗೆ ಹಂಚಿಕೊಡ್ಬೋದು. 9480901013 ಈ ಒಂದು ವಾಟ್ಸಪ್ ಸಂಖ್ಯೆಗೆ. ಇದೀಗ ಒಂದು ಸೊಗಸಾದ ಹಾಡು ಮೂಡಿ ಬರ್ತಾ ಇದೆ. ಅಕ್ಕ ತಂಗಿಯರು ಒಟ್ಟಿಗೆ ಹಾಡಿರುವಂತಹ ಹಾಡು ಓಂ ಮಲ್ಲಿಗೆಯೇ ಕೇಳಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲನ ಕೇಳ್ತಾ ಇದ್ರಿ. ಸಮಯ ಆಗ್ತಾ ಇದೆ 9:24 ಸಾಂಗ್ ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ ಸ್ನೇಹಿತರೆ. ನಿಮ್ಮ ನೆಚ್ಚಿನ ಹಾಡುಗಳನ್ನ, ಸೂಪರ್ ಹಿಟ್ ಹಾಡುಗಳನ್ನ ಪ್ರಸಾರ ಮಾಡ್ತಾ ಸಾಕ್ತಾ ಇದೀವಿ. ಹಾಗೆ ಇವತ್ತು ವಿಶ್ವ ಸಹೋದರಿಯರ ದಿನ. ಈ ವಿಷಯದ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಸ್ನೇಹಿತರೆ, ಒಮ್ಮೆ ನಿಮ್ಮ ಬಾಲ್ಯದ ದಿನಗಳನ್ನ ನೆನಪು ಮಾಡ್ಕೊಳ್ಳಿ. ರಿಮೋಟ್ಗಾಗಿ ನಡೆದಂತಹ ಯುದ್ಧಗಳು, ಬಟ್ಟೆಗಳನ್ನ ಹಂಚಿಕೊಳ್ಳುವಾಗ ಬಂದಂತಹ ಜಗಳಗಳು, ಅಮ್ಮನಿಗೆ ಹೇಳ್ತೀನಿ ಅನ್ನುವಂತಹ ಬೆದರಿಕೆಗಳು, ಅಬ್ಬಾ ಒಂದ ಎರಡ, ಎಷ್ಟು ಸಣ್ಣ ವಿಷಯಕ್ಕೆ ಜಗಳ ಆಡ್ತಾ ಇದ್ವಿ ಅಲ್ವಾ. ಆದರೆ ಎಷ್ಟೇ ಜಗಳವಾಡಿದ್ರೂ ಸಹ ರಾತ್ರಿ ಆಗೋಷ್ಟರಲ್ಲಿ ಎಲ್ಲವನ್ನ ಮರೆತು ಮತ್ತೆ ಒಂದಾಗುವಂತಹ ಶಕ್ತಿ ಈ ಅಕ್ಕ ತಂಗಿಯ ಪ್ರೀತಿಗೆ ಮಾತ್ರ ಇರೋದು ಅಂತಲೇ ಹೇಳ್ಬೋದು. ಜೀವನದಲ್ಲಿ ಅಕ್ಕ ಅಂದರೆ ಕೇವಲ ಅಕ್ಕ ಅಲ್ಲ, ಹಾಗೆ ಆಕೆ ಎರಡನೇ ತಾಯಿದ ಹಾಗೆ, ಮತ್ತು ಅಮ್ಮನಿಗೆ ಗೊತ್ತಾಗದೆ ಇರೋ ರೀತಿ ನಮ್ಮ ತಪ್ಪುಗಳನ್ನು ಮುಚ್ಚಾಕಿ ನಮಗೆ ಸರಿ ತಪ್ಪುಗಳನ್ನು ತಿದ್ದಿ ಹೇಳೋ ದಾರಿದೀಪ ಅಂತಲೇ ಹೇಳ್ಬೋದು. ಇನ್ನು ತಂಗಿ ಅಂದರೆ ಮನೆಯ ಮಗು ಇದ್ದ ಹಾಗೆ, ಆಕೆಯ ನಗು, ಕೀಟಲೆ, ಮುದ್ದಾದ ಕೋಪ ಇಡೀ ಮನೆಗೆ ಹೊಸ ಕಳೆಯನ್ನು ತರುತ್ತೆ. ಇವರಿಬ್ಬರು ಇದ್ದರೆ ಮನೆಗೆ ಒಂದು ದೊಡ್ಡ ಹಬ್ಬ, ಹಾಗೆ ನಿತ್ಯವೂ ದೀಪಾವಳಿ ಹಬ್ಬ ಅಂತ ಹೇಳ್ತಾ ನಿಮಗಾಗಿ ಮತ್ತೆರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರೆ ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲನ ಕೇಳ್ತಾ ಇದ್ರಿ. ಸಮಯ ಆಗ್ತಾ ಇದೆ 9:53 ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಸಹೋದರಿಯರ ದಿನದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇದೆ. ಸ್ನೇಹಿತರೆ, ನಮ್ಮ ಜೀವನದ ಅತ್ಯಂತ ನಂಬಿಕಸ್ಥ ಗೆಳತಿ ಅಂದರೆ ಅದು ನಮ್ಮ ಅಕ್ಕ ಅಥವಾ ತಂಗಿಯರು. ನಮ್ಮ ಮನಸ್ಸಿನ ಭಾವನೆಗಳನ್ನು, ಕಷ್ಟಗಳನ್ನು ಯಾರೊಂದಿಗೋ ಹಂಚ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಧೈರ್ಯವಾಗಿ ಹೇಳ್ಕೊಳ್ಬಹುದಾದಂತಹ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಅಕ್ಕ ಅಥವಾ ತಂಗಿ. ನಾವು ಸೋತಾಗ ಬೆನ್ನೆಲುಬಾಗಿ ನಿಂತು ನಾನಿದ್ದೇನೆ, ನಿಂಗೇನೂ ಆಗಲ್ಲ ಅಂತ ಹೇಳಿ ಧೈರ್ಯ ತುಂಬುವಂತಹ ಆಕೆಯ ಮಾತುಗಳು ಕೋಟಿ ರೂಪಾಯಿಗಿಂತಲೂ ಮೌಲ್ಯವಾದದ್ದು ಅಂತಲೇ ಹೇಳ್ಬೋದು. ಇನ್ನು ಸಮಯ ಕಳೆದ ಹಾಗೆ ಮದುವೆ ಆಗಬಹುದು, ಅಥವಾ ಕೆಲಸದ ನಿಮಿತ್ತ ಸಹೋದರಿಯರು ದೂರದ ಊರುಗಳಿಗೆ ಹೋಗಬಹುದು. ಆಗ ಪ್ರತಿದಿನ ಮಾತನಾಡೋದಕ್ಕೆ ಸಾಧ್ಯವಾಗದೇ ಇರಬಹುದು. ಆದರೆ ಅವರಿಬ್ಬರ ನಡುವಿನ ಪ್ರೀತಿಯ ಬಂಧ ಇದೆಯಲ್ಲ, ಎಂದಿಗೂ ಸಹ ಕಡಿಮೆಯಾಗೋದೇ ಇಲ್ಲ. ಒಂದು ಸಣ್ಣ ಫೋನ್ ಕಾಲ್ ಅಥವಾ ಮೆಸೇಜ್ ಸಾಕು ಬಾಲ್ಯದ ಅದೇ ಪ್ರೀತಿ, ಅದೇ ಕಾಳಜಿಯನ್ನು ತಕ್ಷಣ ಮರುಕಳಿಸೋದಕ್ಕೆ ಅಂತ ಹೇಳ್ತಾ ಎಲ್ಲ ಅಕ್ಕ ತಂಗಿಯರಿಗೆ ನಮ್ಮ ಎಫ್ ಎಂ ರೇಮು ವತಿಯಿಂದ ವಿಶ್ವ ಸಹೋದರಿಯರ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಸ್ನೇಹಿತರೆ, ಮತ್ತೊಂದು ಹಾಡಿನ ಪ್ರಸಾರದ ಮೂಲಕ ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ರಿ. ಸಮಯ ಆಗ್ತಾ ಇದೆ 10:42 ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯವಿದು. ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ತೇಜಸ್ವಿನಿ. ಸ್ನೇಹಿತರೆ, ಈಗಷ್ಟೇ ಸಕತ್ ಸಂಘ ಕಾರ್ಯಕ್ರಮದಲ್ಲಿ ಸಹೋದರಿಯರ ಕುರಿತು ಮಾತಾಡ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ಇಂದು ವಿಶ್ವ ಸಹೋದರಿಯರ ದಿನ. ನಮ್ಮ ಜೀವನದಲ್ಲಿ ಸಹೋದರಿಯರು ಸಹೋದರರು ಎಷ್ಟು ಮುಖ್ಯನೋ ಹಾಗೆ ಸ್ನೇಹಿತರು ಸಹ ತುಂಬಾ ಮುಖ್ಯ ಅಲ್ವಾ. ಜೀವನದಲ್ಲಿ ಫ್ರೆಂಡ್ಸ್ ಇಲ್ಲ ಅಂತಂದರೆ ಲೈಫೇ ಬೋರ್, ಒಂದು ರೀತಿ ಬೋರ್ ಆಗಿಬಿಡುತ್ತೆ. ಸುಖ ಬಂದಾಗ ಜೊತೆಗಿದ್ದು ಸಂಭ್ರಮ ಪಡೋದಕ್ಕೆ ಫ್ರೆಂಡ್ಸ್ ಮುಖ್ಯ, ಹಾಗೆ ಕಷ್ಟ ಬಂದಾಗಲೂ ಸಹ ಹೆಗಲು ಕೊಟ್ಟು ನಾನಿದ್ದೀನಿ ಅಂತ ಧೈರ್ಯ ಹೇಳೋಕ್ಕೂ ಸಹ ಒಬ್ಬ ಗೆಳೆಯ ಅಥವಾ ಫ್ರೆಂಡ್ ಇದ್ದರೆ ಸಾಕು, ಇನ್ನು ಇಡೀ ಜಗತ್ತನ್ನೇ ಗೆಲ್ಲಬಹುದು. ಸ್ನೇಹಿತರೆ, ಇಂದು ವಿಶ್ವ ಸ್ನೇಹಿತರ ದಿನಾಚರಣೆ. ಮೊದಲಿಗೆ ತಮ್ಮೆಲ್ಲರಿಗೂ ಸ್ನೇಹಿತರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇನ್ನು ನಮ್ಮ ಚಿತ್ರರಂಗದಲ್ಲಿ ಸ್ನೇಹಕ್ಕೆ ಪ್ರಾಧಾನ್ಯತೆ ನೀಡಿರುವಂತಹ ಹಲವು ಚಿತ್ರಗಳನ್ನು ನಾವು ನೋಡಬಹುದು. ಹಾಗಾಗಿ ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಆ ಒಂದು ಸ್ನೇಹಕ್ಕೆ ಒತ್ತು ನೀಡಿರುವಂತಹ ಚಿತ್ರಗಳ ಕುರಿತು ಹಾಗೂ ಆ ಚಿತ್ರಗಳ ಗೀತೆಗಳೊಂದಿಗೆ ನಮ್ಮ ಒಂದು ಪಯಣವನ್ನು ಮುಂದುವರಿಸೋಣ. ಕೇಳ್ತಾರೆ ಇದು 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಿಮ್ಮೆಲ್ಲರಿಗಾಗಿ ಈಗ ಒಂದು ಸೂಪರ್ ಹಿಟ್ ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ, ಕೇಳಿ.

ಶುಭ ಮಂಗಳ ಹಾಗೂ ಸ್ನೇಹಾಂಜಲಿ ಚಿತ್ರದಿಂದ ಒಂದು ಹಾಡನ್ನು ಕೇಳಿ ಬಂದ್ರಿ. ಸ್ನೇಹದ ಕುರಿತಂತಹ ಹಾಡು. ಸಮಯ ಆಗ್ತಾ ಇದೆ 10:17. ನೀವು ಕೇಳ್ತಾ ಇದ್ರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಇದು ಮ್ಯೂಸಿಕಲ್ ಯಾಸ್, ಮ್ಯಾಜಿಕಲ್ ಯಾಸ್ FM ರೇನ್ಬೋ. ಇನ್ನು ಸ್ನೇಹಿತರೇ, ಹಿಂದಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಸ್ನೇಹಿತರ ಕುರಿತಾದಂತಹ ಚಿತ್ರಗೀತೆಗಳ ಕುರಿತು ನಾವು ಮಾತಾಡ್ತೀವಿ ಅಂತ ಹೇಳಿದ್ವಿ. ಇವತ್ತಿನ ಫ್ರೆಂಡ್ಶಿಪ್ನಲ್ಲಿ ನೆನಪಿಸಿಕೊಳ್ಳಲೇಬೇಕಾದಂತಹ ಒಂದು ಐಕಾನಿಕ್ ಸಿನಿಮಾ ಯಾವುದು ಅಂತಂದರೆ ಅದು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಸಿಪಾಯಿ ಚಿತ್ರ. ಸ್ಕ್ರೀನ್ ಮೇಲೆ ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ ಅಂತ ರವಿಚಂದ್ರನ್ ಅವರು ಮತ್ತು ಚಿರಂಜೀವಿ ಅವರ ಒಂದು ಗೆಳೆತನದ ದೃಶ್ಯಗಳನ್ನು ಯಾರು ತಾನೇ ಮರೆಯೋದಕ್ಕೆ ಸಾಧ್ಯ ಅಲ್ವಾ? ಕೇವಲ ಸಿನಿಮಾ ಮಾತ್ರ ಅಲ್ಲ, ನಿಜ ಜೀವನದಲ್ಲೂ ಸಹ ರವಿಚಂದ್ರನ್ ಅವರ ಮೇಲಿದಂತಹ ಸ್ನೇಹಕ್ಕೋಸ್ಕರ ತೆಲುಗಿನ ಮೆಗಾಸ್ಟಾರ್ ಚಿರಂಜೀವಿ ಅವರು ಈ ಸಿನಿಮಾದಲ್ಲಿ ನಟನೆ ಮಾಡ್ತಾರೆ. ಇದರಲ್ಲಿ ನಾಯಕ ನಟಿ ಶಾಂತಿ ಅವರು ತನ್ನ ಗೆಳೆಯನ ನಿಜವಾದಂತಹ ಪ್ರೀತಿ, ಹೃದಯವಂತಿಕೆಯನ್ನು ಅರ್ಥ ಮಾಡಿಸೋದ್ರಲ್ಲಿ ಸಿಪಾಯಿ ಸ್ನೇಹಿತನಾಗಿ ಅಮೋಘವಾಗಿ ಅಭಿನಯಿಸಿದರು ಚಿರಂಜೀವಿ ಅವರು. ಸ್ನೇಹಿತರೆ, ಇದೀಗ ಸಿಪಾಯಿ ಚಿತ್ರದ ಎವರ್ಗ್ರೀನ್ ಹಾಡುಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಮೊದಲಿಗೆ ಸ್ನೇಹಕ್ಕೆ ಸ್ನೇಹ ಎನ್ನುವಂತಹ ಹಾಡು, ಆ ನಂತರ ಮತ್ತೊಂದು ಹಾಡು ಸಂಯುಕ್ತ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಕೇಳ್ತಾರಿ, ಇದು 101.3 ಕನ್ನಡ ಕಾಮನಬಿಲ್ಲು.

ಸಂಯುಕ್ತ ಚಿತ್ರದಿಂದ ಒಂದು ಸೂಪರ್ ಹಿಟ್ ಹಾಡನ್ನ ಕೇಳಿ ಬಂದ್ರೆ ಸ್ನೇಹಿತರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮನು ಹಾಗೂ ರಮೇಶ್ ಅವರ ದನಿಯಲ್ಲಿ ಸೂಪರ್ ಹಿಟ್ ಹಾಡು ಇದಾಗಿತ್ತು. ಚಿ ಉದಯಶಂಕರ್ ಅವರ ಸಾಹಿತ್ಯವಿತ್ತು ಈ ಹಾಡಿಗೆ. ಸಮಯ ಆಗ್ತಾ ಇದೆ 10:23:07. ನೀವು ಕೇಳ್ತಾ ಇದ್ದೀರಿ 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲು. ಇನ್ನು ಸ್ನೇಹಿತರೆ, ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಸ್ನೇಹಿತರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಸ್ನೇಹಿತರ ಕುರಿತಾದಂತಹ ಒಂದಷ್ಟು ಸಿನಿಮಾಗಳ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಇನ್ನು ಸ್ಯಾಂಡಲ್ವುಡ್ ನಲ್ಲಿ ಗೆಳೆತನ ಅಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರುವಂತಹ ಮೊದಲ ಜೋಡಿ ಅಂದ್ರೆ ಅದು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಮತ್ತು ಅಂಬರೀಶ್ ಅವರು. ಅದರಲ್ಲೂ ಈ ಇಬ್ಬರು ದಿಗ್ಗಜರು ಒಟ್ಟಿಗೆ ನಟಿಸಿದಂತಹ ದಿಗ್ಗಜರು ಸಿನಿಮಾ ನೆನಪು ಮಾಡಿಕೊಂಡ್ರೆ ಸಾಕು, ರೋಮಾಂಚನ ಆಗುತ್ತೆ. ಸ್ಕ್ರೀನ್ ಮೇಲೆ ಚಿಕ್ಕಯ್ಯ ಮತ್ತು ಅಯ್ಯ ಇವರ ಮಧ್ಯೆ ಇದ್ದಂತಹ ಪ್ರೀತಿ, ಗೌರವ, ನಂಬಿಕೆ, ರಿಯಲ್ ಲೈಫ್ನಲ್ಲೂ ಸಹ ಅವರಿಬ್ಬರ ಮಧ್ಯೆ ಇದ್ದಂತಹ ಸ್ನೇಹಕ್ಕೆ ಕನ್ನಡಿ ಹಿಡಿದ ಹಾಗಿತ್ತು. ನಾವು ಪ್ರೀತಿ ಮಾಡುವಂತಹ ಜೋಡಿಯಲ್ಲ, ಜೀವ ಕೊಡೋ ಗೆಳೆಯರು ಅಂತ ಅವರಿಬ್ಬರು ಹೆಗಲ ಮೇಲೆ ಕೈ ಹಾಕಿ ಹಾಡಿದಾಗ ಇಡೀ ಕರ್ನಾಟಕವೇ ಆ ಒಂದು ಸ್ನೇಹಕ್ಕೆ ಇದಾಗಿತ್ತು. ಸ್ನೇಹಿತರೆ, ನಿಮ್ಮ ಲೈಫ್ನಲ್ಲೂ ದಿಗ್ಗಜರು ಥರ ಪ್ರಾಣ ಕೊಡೋ ಕುಚುಕು ಫ್ರೆಂಡ್ ಇದ್ರೆ ತಕ್ಷಣವೇ ಈ ಒಂದು ಹಾಡನ್ನ ಅವ್ರಿಗೆ ಡೆಡಿಕೇಟ್ ಮಾಡಿ ಇದೀಗ ಮುಡಿ ಬರ್ತಾ ಇದೆ ಸೂಪರ್ ಹಿಟ್ ಹಾಡು ಕುಚುಕು ಕುಚುಕು ದಿಗ್ಗಜರು ಚಿತ್ರದಿಂದ ಕೇಳಿ.

ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನದಲ್ಲಿ ಯಾರೇ ನೀನು ಚೆಲುವೆ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಸಮಯ ಆಗ್ತಾ ಇದೆ 10:07. ನೀವು ಕೇಳ್ತಾ ಇದ್ರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಈ ಒಂದು ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಸ್ನೇಹಿತರ ಕುರಿತಾದಂತಹ ಒಂದಷ್ಟು ಹಾಡುಗಳು, ಚಿತ್ರಗೀತೆಗಳ ಕುರಿತು, ಚಿತ್ರಗಳ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಇನ್ನು ಸ್ನೇಹಿತರೆ, ನಾವು ಕಷ್ಟದಲ್ಲಿದ್ದಾಗ ಬೆನ್ನಿಗೆ ನಿಲ್ಲೋನೆ ನಿಜವಾದ ಫ್ರೆಂಡ್. ಆದರೆ ನಮ್ಮ ಮೇಲಿರುವಂತಹ ಒಂದು ಆಪತ್ತನ್ನು ತನ್ನ ತಲೆ ಮೇಲೆ ಎಳೆದುಕೊಂಡು ನಾನಿದ್ದೀನಿ ಕಣೋ ಅಂತ ಹೇಳಿ ಬರೋನೆ ನಮ್ಮ ಆಪ್ತ ಮಿತ್ರ. ಹೌದು ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಮತ್ತೊಂದು ಐಕಾನಿಕ್ ಸಿನಿಮಾ ಅಂದರೆ ಅದು ಸಾಹಸ ಸಿನಿಮಾ ವಿಷ್ಣುವರ್ಧನ್. ಹಾಗೆ ತ್ಯಾಗರಾಜ ಅಂತಲೇ ಹೆಸರುವಾಸಿಯಾಗಿರೋ ರಮೇಶ್ ಅರವಿಂದ್ ಅವರು ಮತ್ತು ಸೌಂದರ್ಯ ಅವರು ಮತ್ತು ಇನ್ನಿತರೆ ದಿಗ್ಗಜರು ಅಭಿನಯ

ಎದುರಿಸಿರುವಂತಹ ಚಿತ್ರ ಆಪ್ತ ಮಿತ್ರ. ತನ್ನ ಬೆಸ್ಟ್ ಫ್ರೆಂಡ್ಗೆ ಬಂದಂತಹ ಸಮಸ್ಯೆಯನ್ನು ಬಗೆಹರಿಸೋಕೆ ಡಾಕ್ಟರ್ ವಿಜಯ್ ಪಡುವಂತಹ ಕಷ್ಟ ಇದೆಯಲ್ಲ, ಅಬ್ಬಬ್ಬಾ, ಗೆಳೆಯನಿಗಾಗಿ ಏನನ್ನೂ ಮಾಡಬಲ್ಲೆ ಅನ್ನೋದಕ್ಕೆ ಈ ಒಂದು ಸಿನಿಮಾಗಿಂತ ದೊಡ್ಡ ಎಕ್ಸಾಂಪಲ್ ಬೇರೆ ಒಂದು ಸಿನಿಮಾ ಇಲ್ಲ ಅಂತಲೇ ಹೇಳ್ಬೋದು. ನಿಮ್ಮ ಲೈಫ್ನಲ್ಲೂ ಯಾವುದೇ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡೋದಕ್ಕೆ ಓಡೋಡಿ ಬರುವಂತಹ ಇಂತಹ ಒಬ್ಬ ಆಪ್ತ ಮಿತ್ರ ಅಥವಾ ಆಪ್ತ ಮಿತ್ರೆ ಖಂಡಿತ ಇದ್ದೇ ಇರ್ತಾರೆ ಅಲ್ವಾ? ಇದ್ದರೆ ಅವರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳಿ ಈ ಒಂದು ಫ್ರೆಂಡ್ಶಿಪ್ ಡೇ ದಿನದಂದು ಅಂತ ಹೇಳ್ತಾ ಆಪ್ತ ಮಿತ್ರ ಚಿತ್ರದ ಒಂದು ಸೂಪರ್ಹಿಟ್ ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರೆ ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ಮ್ಯೂಸಿಕಲ್ ಯಾಸ್, ಮ್ಯಾಜಿಕಲ್ ಯಾಸ್ ಎಫ್ ಎಂ ರೈನ್ಬೋ. ಸಮಯ ಆಗ್ತಾ ಇದೆ 10:41. ಸ್ನೇಹಿತರೆ, ಫ್ರೆಂಡ್ಶಿಪ್ ಡೇ ದಿನದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಸಾಗ್ತಾ ಇದೆ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಇನ್ನು ನಮಗೆ ಕಷ್ಟ ಬಂದಾಗ ಜಗತ್ತೇ ನಮಗೆ ವಿರುದ್ಧವಾಗಿ ನಿಂತರೂ ಸಹ ನಾವು ನಿನ್ನ ಜೊತೆ ಇರ್ತೀವಿ ಅಂತ ಬೆನ್ನಿಗೆ ನಿಲ್ಲೋ ಸ್ನೇಹಿತರ ಗುಂಪು ಇದೆಯಲ್ಲ, ಅದೇ ಲೈಫ್ನ ಬಿಗ್ ಅಸೆಟ್. ಅಂತಹದ್ದೇ ಗೆಳೆತನದ ಜೋಶ್ ಮತ್ತು ಎಮೋಷನ್ ಪರಿಚಯಿಸಿದಂತಹ ಸಿನಿಮಾ ಅಂದರೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ, ಹಾಗೆ ಶ್ರೀನಗರದ ಕಿಟ್ಟಿ ಮತ್ತು ಯೋಗಿ ಅವರ ಅಭಿನಯದ ಹುಡುಗರು ಚಿತ್ರ. ಸ್ನೇಹಿತನ ಪ್ರೀತಿಯನ್ನು ಗೆಲ್ಸೋಕ್ಕೆ ಹೋಗಿ ತಮ್ಮ ಕಾಲು ಕಿವಿ ಕೆಲಸ ಎಲ್ಲವನ್ನೂ ಸಹ ಕಳೆದುಕೊಳ್ತಾರೆ. ಗೆಳೆತನದ ತಾಕತ್ತು ಎಂಥದ್ದು ಅಂತ ಹೇಳಿ ಈ ಒಂದು ಹುಡುಗರು ನಿರೂಪಿಸ್ತಾರೆ. ನಿಮ್ಮ ಗ್ಯಾಂಗ್ನಲ್ಲೂ ಇಂತಹ ಕಷ್ಟಕ್ಕೆ ಓಡೋಡಿ ಬರೋ ಸ್ನೇಹಿತರಿದ್ದರೆ ಅವರಿಗಾಗಿ ಈಗ ಪ್ರಸಾರ ಆಗುವಂತಹ ಒಂದು ಹಾಡಿನ ಡೆಡಿಕೇಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಒಂದು ಸೂಪರ್ ಹಿಟ್ ಹಾಡು ಮೂಡಿ ಬರ್ತಾ ಇದೆ ಈಗ ಹುಡುಗರು ಚಿತ್ರದಿಂದ, ಕೇಳಿ.

ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ಹುಡುಗರು ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಶಂಕರ್ ಮಹಾದೇವನ್ ಅವರ ದನಿಯಲ್ಲಿ ಸಮಯ ಆಗ್ತಾ ಇದೆ, 10:37. ನೀವು ಕೇಳ್ತಾ ಇದ್ರಿ 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು. ಇನ್ನು ಸ್ನೇಹಿತರೆ, ಸಿನಿಮಾದ ಹೆಸರಿನಲ್ಲಿ ಸ್ನೇಹವನ್ನ ಇಟ್ಕೊಂಡು ಗೆಳೆತನದ ನೈಜ ಅರ್ಥವನ್ನ ಕನ್ನಡಿಗರಿಗೆ ಉಣಬಡಿಸಿದಂತಹ ಸಿನಿಮಾ ಅಂದ್ರೆ ಅದು ಸ್ನೇಹಲೋಕ. ರಮೇಶ್ ಅರವಿಂದ್ ಅವರು, ರಾಮ್ಕುಮಾರ್ ಅವರು, ವಿನೋದ್ ರಾಜ್ಕುಮಾರ್ ಅವರು, ಶಶಿಕುಮಾರ್ ಅವರು, ಹೀಗೆ ಸ್ಯಾಂಡಲ್ವುಡ್ನ ದಿಗ್ಗಜ ನಟರೆಲ್ಲ ಒಟ್ಟಾಗಿ ನಟಿಸಿದಂತಹ ಈ ಒಂದು ಸಿನಿಮಾ ಪ್ರತಿಯೊಬ್ಬ ಫ್ರೆಂಡ್ಸ್ ಗುಂಪಿಗೂ ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಸ್ನೇಹಲೋಕದ ಸ್ನೇಹ ಜೀವಿಗಳು ನಾವು ಅಂತ ಅವರೆಲ್ಲ ಹೆಗಲ ಮೇಲೆ ಕೈ ಹಾಕಿ ಹಾಡಿದಾಗ ನಿಜಕ್ಕೂ ನಮಗೆ ನಮ್ಮ ಫ್ರೆಂಡ್ಸ್ ನೆನಪಾಗ್ತಾರೆ. ಪ್ರತಿಯೊಂದು ಸ್ನೇಹಿತರ ಗುಂಪಿನಲ್ಲಿ ಒಬ್ಬೊಬ್ಬರು ಒಂದೊಂದು ತರಹದ ಡಿಫ್ರೆಂಟ್ ಆಟಿಟ್ಯೂಡ್ ಇರುವಂತಹ ಸ್ನೇಹ ಜೀವಿಗಳು ಇದ್ದೇ ಇರ್ತಾರೆ. ಅವರೆಲ್ಲರಿಗಾಗಿ ಈ ಒಂದು ಸುಂದರ ಹಾಡನ್ನು ಪ್ಲೇ ಮಾಡ್ತಾ ಇದ್ದೀನಿ. ಕೇಳ್ತಾರೆ 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಮ್ಯೂಸಿಕಲಿ ಯಾಸ್ ಮ್ಯಾಜಿಕಲಿ ಯಾಸ್ ಎಫ್ಎಂ ರೈನ್ಬೋ ಕೇಳ್ತಾ ಇದ್ರಿ. ಸ್ನೇಹಿತರೆ, ಸಮಯ ಆಗ್ತಾ ಇದೆ 10:52. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಪಯಣ ಸಾಗ್ತಾ ಇದೆ. ಸ್ನೇಹಿತರೆ, ಲೈಫ್ನಲ್ಲಿ ನಮಗೆ ಸಿಗುವಂತಹ ಬೆಸ್ಟ್ ಫ್ರೆಂಡ್ಸ್ ಅಂದರೆ ಅದು ನಮ್ಮ ಕಾಲೇಜು ಮತ್ತು ಹಾಸ್ಟೆಲ್ನಲ್ಲಿ ಸಿಗುವಂತಹ ಫ್ರೆಂಡ್ಸ್ ಗುಂಪುಗಳು. ಅದರಲ್ಲೂ ಕಾಲೇಜ್ ಲೈಫ್ ಮತ್ತು ಆ ತುಂಟಾಟದ ಗೆಳೆತನ ಅಂದ ತಕ್ಷಣ ನಮಗೆಲ್ಲ ಥಟ್ ಅಂತ ಹೇಳಿ ನೆನಪಾಗೋದು ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿಯವರ ಕಿರಿಕ್ ಪಾರ್ಟಿ ಸಿನಿಮಾ. ಕರ್ಣ ಮತ್ತು ಅವನ ಗ್ಯಾಂಗ್ ಮಾಡುವಂತಹ ಕಿರಿಕಿರಿ, ಗಲಾಟೆ, ಲಾಸ್ಟ್ ಬೆಂಚ್ನ ಮಸ್ತಿ, ಇದನ್ನೆಲ್ಲ ನೋಡ್ತಿದ್ರೆ ನಮ್ಮ ಸ್ವಂತ ಕಾಲೇಜಿನ ದಿನಗಳು ಕಣ್ಮುಂದೆ ಬಂದು ಹೋಗುತ್ತವೆ ಅಲ್ವಾ? ಸ್ನೇಹಿತರೆ, ಸಿನಿಮಾ ಯಾವುದೇ ಇರಲಿ, ಕಾಲ ಯಾವುದೇ ಇರಲಿ, ಸಿಪಾಯಿ ಸಿನಿಮಾದ ತ್ಯಾಗ, ದಿಗ್ಗಜರು ಸಿನಿಮಾದ ನಂಬಿಕೆ, ಆಪ್ತ ಮಿತ್ರನ ಪ್ರಾಣ ಕೊಡುವಂತಹ ಒಂದು ಆಪ್ತತೆ, ಹುಡುಗರು ಸಿನಿಮಾದ ರಗಡ್ ಸಪೋರ್ಟ್, ಕಿರಿಕ್ ಪಾರ್ಟಿಯ ಕಾಲೇಜ್ ಕಿರಿಕ್, ಹಾಗೆ ಸ್ನೇಹ ಲೋಕದ ಸ್ನೇಹ ಜೀವಿಗಳು, ಫ್ರೆಂಡ್ಸ್ ಸಿನಿಮಾದ ತಮಾಷೆ, ಜೋಶ್ ಸಿನಿಮಾದ ಯೂತ್ಫುಲ್ ಎನರ್ಜಿ, ಇವೆಲ್ಲವೂ ಸಹ ನಮಗೆ ತಿಳಿಸಿಕೊಡೋದು ಒಂದೇ ಒಂದು ವಿಷಯ, ಅದುವೇ ಸ್ನೇಹ. ಜೀವನದಲ್ಲಿ ನಮಗೆ ಸಾವಿರ ಸಂಬಂಧಗಳು ಇರಬಹುದು, ಆದರೆ ನಮಗಾಗಿ ನಾನಿದ್ದೀನಿ ಕಣೋ ಅಂತ ಹೇಳಿ ಬರುವಂತಹ ಒಬ್ಬ ಒಳ್ಳೆ ಗೆಳೆಯ ಇದ್ದರೆ ನಾವು ಯಾವತ್ತೂ ಸೋಲೋದೇ ಇಲ್ಲ. ಇವತ್ತಿನ ನಮ್ಮ ಈ ಸ್ಯಾಂಡಲ್ವುಡ್ ಫ್ರೆಂಡ್ಶಿಪ್ ಶೋ ನಿಮಗೂ ಸಹ ಇಷ್ಟ ಆಗಿದೆ, ಹಾಗೆ ನಿಮ್ಮ ಕಾಲೇಜು, ಶಾಲೆ ಮತ್ತು ಲೈಫ್ನ ಬೆಸ್ಟ್ ದಿನಗಳನ್ನು ನೆನಪಿಸಿದೆ ಅಂತ ಹೇಳಿ ಭಾವಿಸ್ತಾ ತಮ್ಮೆಲ್ಲರಿಗೂ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಮುಂದಿನ ಬಾರಿ ಸ್ಟುಡಿಯೋಗೆ ಬಂದಾಗ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲ್ ಯಾಸ್ ಮ್ಯಾಜಿಕಲ್ ಯಾಸ್ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ನ ಕೇಳ್ತಾ ಇದ್ದೀರಿ. ಸ್ಟುಡಿಯೋದಲ್ಲಿ ಸಮಯ ಆಗಲಿದೆ 11 ಗಂಟೆ. ಏನು ಒಂದು ಕೇಳಿ ವಿಶೇಷ ಕಾರ್ಯಕ್ರಮ ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಿದೆ. ನಶಾಮುಕ್ತ ಭಾರತ ಅಭಿಯಾನವು ಓರ್ವ ವ್ಯಕ್ತಿ, ಕುಟುಂಬ ಹಾಗೂ ಸಮಾಜ ಸೇರಿದಂತೆ ರಾಷ್ಟದ ಒಳಿತಿಗಾಗಿ ರೂಪುಗೊಂಡಿದೆ. ದೇಶದ ಯುವಶಕ್ತಿಯ ತನು ಮನ ಆತ್ಮಶುದ್ದಿಯ ಜಾಗೃತಿಗಾಗಿ ಈ ಅಭಿಯಾನ ಆಯೋಜಿತವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನ್ ಕಾರ್ಯಕ್ರಮದಲ್ಲಿ ವರ್ಚುವಲ್ ವೇದಿಕೆಯಲ್ಲಿ ಪಾಲ್ಗೊಂಡು ದೇಶದ ಯುವ ಜನರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮಾದಕ ವಸ್ತುಗಳ ಬಳಕೆಯಿಂದ ಯುವಜನತೆ ದೂರವಿದ್ದು ತಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಪ್ರಧಾನಮಂತ್ರಿ ಕರೆ ನೀಡಿದರು. ಹೊಸದಿಲ್ಲಿಯಲ್ಲಿ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ನಶಾಮುಕ್ತ ಭಾರತ ಧ್ಯೇಯದೊಂದಿಗೆ ಆಯೋಜಿತ 84ನೇ ಆವೃತ್ತಿಯ ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನದಲ್ಲಿ ಪಾಲ್ಗೊಂಡರು. ಬಾಗಲಕೋಟೆ ಜಿಲ್ಲೆ ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠದ ಡಾ ಮಹಾಂತ ಶಿವಯೋಗಿಗಳ ಜನ್ಮ ದಿನಾಚರಣೆ ಹಿನ್ನೆಲೆ ವ್ಯಸನಮುಕ್ತ ದಿನಾಚರಣೆ ಜನಜಾಗೃತಿ ಜಾಥಾಗಳು ರಾಜ್ಯಾದ್ಯಂತ ಜರುಗಿದವು. ವ್ಯಸನಗಳಿಂದ ಮುಕ್ತರಾಗಲು ಆಪ್ತ ಸಮಾಲೋಚನೆಗಾಗಿ

0: ಟೆಲಿಮನಸ್ ಉಚಿತ ಸಹಾಯವಾಣಿ 144416 ಸಂಪರ್ಕಿಸುವಂತೆ ಡಿಮಾನ್ಸ್ ಕೋರಿದೆ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಅನುಭವ ಮಂಟಪದ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಅಭಿವೃದ್ಧಿ ಪ್ರಾಧಿಕಾರಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಸುಸ್ಥಿರ ಜೀವನದ ಭದ್ರ ಅಡಿಪಾಯಕ್ಕಾಗಿ ಸ್ತನ್ಯಪಾನ ಪರಿಣಾಮಕಾರಿ ವಿಧಾನಗಳನ್ನು ಸುದೃಢಗೊಳಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವ ಸ್ತನ್ಯಪಾನ ದಿನಾಚರಣೆ ಕಾರ್ಯಕ್ರಮವನ್ನು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಎಂಸಿಎಚ್ ಆಸ್ಪತ್ರೆಯಲ್ಲಿ ಆಯೋಜಿಸಲಾಯಿತು. ತಾಯಂದಿರು ಮಗು ಜನಿಸಿದ ಕ್ಷಣದಿಂದ 6 ತಿಂಗಳವರೆಗೆ ತಪ್ಪದೆ ಎದೆಹಾಲು ಮಾತ್ರ ನೀಡಬೇಕು ಹಾಗೂ ಎದೆಹಾಲಿನ ಮಹತ್ವವನ್ನು ಇತರರಿಗೂ ತಿಳಿಸಬೇಕು ಎಂದು ಜಿಲ್ಲಾ ಆರ್ಸಿಎಚ್ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಜಂಬಯ್ಯ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ತಾಯಂದಿರು ಮಗುವಿಗೆ ಹುಟ್ಟಿದ ತಕ್ಷಣದಿಂದ 6 ತಿಂಗಳವರೆಗೆ ಎದೆಹಾಲು ಬಿಟ್ಟು ಬೇರೆ ಏನು ನೀಡಬಾರದು. ಮುಂಚೆ ಎಲ್ಲ ನವಜಾತ ಶಿಶುಗಳಿಗೆ ಜೇನುತುಪ್ಪ ಹಾಕೋದು, ಸಕ್ಕರೆ ಕುಡಿಸೋದು ಅದೆಲ್ಲ ಇತ್ತು, ಅದನ್ನೆಲ್ಲ ನಿಲ್ಲಿಸಬೇಕಾಗುತ್ತೆ. ಈಗ ತಾಯಿ ಎದೆಹಾಲು ಕೊಡೋದ್ರಿಂದ ತಾಯಿ ಮತ್ತು ಮಗುವಿಗೆ ಇಬ್ಬರಿಗೂ ಬಹಳ ಬೆನಿಫಿಟ್ಸ್ ಇರುತ್ತೆ. ತಾಯಿಗೆ ಏನಂದ್ರೆ ಮುಂಬರುವ ದಿನಗಳಲ್ಲಿ ಯಾವುದೇ ತರದ ಅಂಡಾಶಯ ಕ್ಯಾನ್ಸರ್ ಇರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಇದನ್ನೆಲ್ಲ ನಿಯಂತ್ರಣ ಕೊಡುತ್ತೆ. ಜೊತೆಗೆ ಎದೆಹಾಲು ಉಣಿಸೋದ್ರಿಂದ ರಕ್ತಸ್ರಾವ ಆಗೋದನ್ನು ಕಡಿಮೆ ಆಗುತ್ತೆ, ಮತ್ತೆ ಮಗುಗೆ ಏನಾಗುತ್ತಲ್ಲ ರೆಡಿ ಫುಡ್ ಇದ್ದಂಗೆ ಇರುತ್ತೆ. ಎದೆ ಹಾಲಿನಲ್ಲಿ ಮೊದಲ 3 ದಿನದಲ್ಲಿ ಕೊಲೆಸ್ಟ್ರಾಮ್ ಅಂತ ಇರುತ್ತೆ, ಅದೇ ಲಸಿಕೆ ರೋಗ ನಿರೋಧಕ ಶಕ್ತಿಗಳು ಅದರಲ್ಲಿ ಇರುತ್ತೆ.
0: ಹಿರಿಯ ನಾಟಕಕಾರ ಟಿಎನ್ ಸೀತಾರಾಮ್, ಬಹುಮುಖಿ ವಿದ್ವಾಂಸ ಡಾಕ್ಟರ್ ತಾಲ್ತಜೆ ವಸಂತಕುಮಾರ್ ಅವರಿಗೆ ಈ ಬಾರಿಯ ಶಿವರಾಮ ಕಾರಂತ ಪ್ರಶಸ್ತಿ ನೀಡಿ ಗೌರವಿಸಲು ನಿರ್ಧರಿಸಲಾಗಿದೆ ಎಂದು ಮೂಡುಬಿದಿರೆಯ ಶಿವರಾಮ ಕಾರಂತ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಮಾವಿನಕುಳಿ ತಿಳಿಸಿದ್ದಾರೆ. ನೈಋತ್ಯ ರೈಲ್ವೆ ಮೈಸೂರು ವಿಭಾಗಕ್ಕೆ ಒಳಪಟ್ಟ ಸಕಲೇಶಪುರ ಮಂಗಳೂರು ರೈಲ್ವೆ ಮಾರ್ಗದ ಎಡಕುಮರಿ ಶ್ರೀವಾಕಿಲು ನಿಲ್ದಾಣಗಳ ಮಧ್ಯೆ ಗುಡ್ಡ ಜರಿತ ಸಂಭವಿಸಿದೆ. ಇದರಿಂದ ರೈಲ್ವೆ ಹಳಿಗಳ ಮೇಲೆ ಮಣ್ಣು ಬಿದ್ದಿದ್ದು ರೈಲು ಸಂಚಾರ ವ್ಯತ್ಯಯವಾಗಿದೆ ಎಂದು ನೈಋತ್ಯ ರೈಲ್ವೆ ವಿಭಾಗದ ಅಧಿಕಾರಿಗಳು ತಿಳಿಸಿದ್ದಾರೆ. ತೀವ್ರ ಮಳೆ ಹಿನ್ನೆಲೆ ಗುಡ್ಡ ಜರಿತ ಸಂಭವಿಸಿದ ಸ್ಥಳದಲ್ಲಿ ಮಣ್ಣಿನ ತೆರವು ಕಾರ್ಯಾಚರಣೆ ನಿಧಾನಗತಿಯಲ್ಲಿ ಸಾಗಿದೆ ಎಂದು ತಿಳಿಸಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಷ್ಟೀಯ ಮಾನದಂಡಗಳಿಗೆ ಅನುಗುಣವಾಗಿ ಪರಿಷ್ಕೃತ ಬಿಫಾರ್ಮ್ ಪಠ್ಯಕ್ರಮವನ್ನು ಸಿದ್ಧಪಡಿಸಿದ ದೇಶದ ಮೊದಲ ಸರ್ಕಾರಿ ವಿಶ್ವವಿದ್ಯಾಲಯವಾಗಿದೆ ಎಂದು ಕುಲಪತಿ ಡಾ ಭಗವಾನ್ ಬಿಸಿ ಹೇಳಿದರು. ಬೆಂಗಳೂರಿನಲ್ಲಿ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಸಹಯೋಗದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಪರಿಷ್ಕೃತ ಪಠ್ಯಕ್ರಮ ಅನಾವರಣಗೊಳಿಸಿ ಅವರು ಮಾತನಾಡಿದರು. ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ಇಂದು ಕೃಷ್ಣರಾಜಸಾಗರ ಜಲಾಶಯದ ನೀರಿನ ಮಟ್ಟ 96.90 ಅಡಿಗಳಿಗೆ ತಲುಪಿದೆ. ಗದಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಎಎ ಕಂಬಳಿ ಮಠ್ ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಸ್ವೀಪ್ ಸಮಿತಿ ಕಾರವಾರದ ವನಸಿರಿ ಭವನದಲ್ಲಿ ಮಹಿಳಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಾಗಿ ಆಯೋಜಿಸಿದ್ದ ಸ್ವಯಂ ರಕ್ಷಣೆ ತರಬೇತಿ ಶಿಬಿರಕ್ಕೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. Get ready to turn back the dial. Turn up the memories.
1: FM Rainbow brings your former favorites back.
2: Spinning Bollywood hits over gupshup.
3: Are abhi to party shuru hui hai.
1: Every Saturday and Sunday from 12 to 1:10.
4: Pani da kesariya tera.
1: Let's soundtrack your weekend with Rainbow River.
5: Because some songs and some voices never fade.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಸ್ಟುಡಿಯೋದಲ್ಲಿ ಸಮಯ ಆಗಿದೆ 1 ಗಂಟೆ ಭಾನುವಾರದ ಮಧ್ಯಾಹ್ನ. ಸ್ನೇಹಿತರೆ, ಅಡುಗೆ ಅನ್ನೋದು ಹೊಟ್ಟೆ ತುಂಬಿಸುವ ಕೆಲಸ ಮಾತ್ರ ಅಲ್ಲ, ಅದು ಪ್ರೀತಿ, ನೆನಪು, ಸಂಪ್ರದಾಯ ಮತ್ತು ಮನೆಯ ಸುವಾಸನೆಗಳ ಸಂಗಮ. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಿರೋದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಕರೆಯಲ್ಲಿ ಕೈರುಚಿ. ಇಲ್ಲಿ ನಮ್ಮ ಕೇಳುಗರೆ ಇಂದಿನ ಸ್ಟಾರ್ ಶೆಫ್ ತಮ್ಮ ಮನೆಯ ಸ್ಪೆಷಲ್ ರೆಸಿಪಿಯನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಕೇಳೋರಿಗೆ ಹೊಸ ರುಚಿ, ಹೇಳೋರಿಗೆ ಸಖತ್ ಸಂತೋಷ. ಹಾಗಾದ್ರೆ ಇವತ್ತು ನಮ್ಮ ಜೊತೆ ಫೋನ್ ಲೈನಲ್ಲಿ ಯಾರಿದ್ದಾರೆ ಅಂತ ಕೇಳೋಣ, ಮತ್ತು ಅವರ ಬಾಯಿಂದಲೇ ಅವರ ಮನೆಯ ಸ್ಪೆಷಲ್ ಅಡುಗೆಯ ಸೀಕ್ರೆಟ್ ಇವತ್ತು ಏನು ಅಂತ ಕೇಳೋಣ. ನಮಸ್ಕಾರ.
1: ನಮಸ್ಕಾರ.
0: ಯಾರು ಮಾತಾಡ್ತಾ ಇರೋದು?
1: ನಾನು ಪದ್ಮಿನಿ ಅಂತ.
0: ಓಹೋ, ಪದ್ಮಿನಿ ಅವ್ರು ಎಲ್ಲಿಂದ ಮಾತಾಡ್ತಾ ಇರೋದು?
1: ಬೆಂಗಳೂರಿಂದನೇ.
0: ಓಹೋ, ಸಂತೋಷ ಪದ್ಮಿನಿ ಅವರೇ. ಹಾಗಾದ್ರೆ ಭಾನುವಾರದ ಸ್ಪೆಷಲ್ ಏನು ನಮಗೆ ಇವತ್ತು ನೀವು ಒಳ್ಳೆ ರೆಸಿಪಿನ ನಮ್ಮ ಸ್ಟುಡಿಯೋಗೆ ತರ್ತಾ ಇದ್ದೀರಾ?
1: ಇವತ್ತು ಒಂದು ಒಳ್ಳೆ ರೆಸಿಪಿ ಅಂದ್ರೆ ಗೊಜ್ಜವಲಕ್ಕಿ, ನಮ್ಮ ಮನೆಯಲ್ಲಿ ಫೇವರೇಟ್ ಎಲ್ಲರದ್ದು.
0: ಓಹೋ, ಗೊಜ್ಜವಲಕ್ಕಿ, ವೆರಿ ನೈಸ್.
1: ಇದೊಂದು ಸಾಂಪ್ರದಾಯಿಕ ಒಂದು ಅಡಿಗೆ. ಈಗ ಶ್ರಾವಣ ಮಾಸ ಬರ್ತಾ ಇದೆ,
0: ಖಂಡಿತ.
1: ಹಾಗಾಗಿ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಉಪವಾಸ ಮಾಡೋರು ಕೂಡ ಸೇವನೆ ಮಾಡಬಹುದು.
0: ಓಕೆ, ಖಂಡಿತ. ಇನ್ಗ್ರೀಡಿಯೆಂಟ್ಸ್ ಏನ್ ಬೇಕು ಅಂತ ಹೇಳಿ ಯೂಶಲಿ ಕೇಳ್ತಾರೆ ನಂಗೂ ಎಷ್ಟೊಂದ್ ಜನ, ಗೊಜ್ಜವಲಕ್ಕಿ ಹೆಂಗ್ ಮಾಡ್ತೀರಾ ಅಂತ. ಸೊ ನೀವೇ ಹೇಳ್ತಿರೋದ್ರಿಂದ ಇವತ್ತಂತೂ ತುಂಬಾನೇ ಸ್ಪೆಷಲ್. ಸೊ ನಾನು ಕೇಳ್ಕೊತೀನಿ ನಮ್ಮ ಎಲ್ಲ ಕೇಳುಗರಿಗೆ, ಯಾರ್ಯಾರಿಗೆ ಗೊಜ್ಜವಲಕ್ಕಿನ ಹೇಗ್ ಮಾಡೋದು ಅಂತ ಗೊತ್ತಿಲ್ಲ, ಇವಾಗ ಪದ್ಮಿನಿ ಅವರು ಬೆಂಗಳೂರಿನಿಂದ ನಮ್ಗೆ ಕರೆ ಮಾಡಿದ್ದಾರೆ, ಅವರ ಬಾಯಲ್ಲೇ ಕೇಳೋಣ. ಎಸ್ ಪದ್ಮಿನಿ, ಓವರ್ ಟು ಯು.
1: ಇದಕ್ಕೆ ಫಸ್ಟ್ ಅವಲಕ್ಕಿ ಬೇಕು. 2 ಕಪ್ ಅವಲಕ್ಕಿನ ತಣ್ಣಗೆ ತರಿ ಮಾಡ್ಕೊಂಡು ಇಟ್ಕೋಬೇಕು ಫಸ್ಟ್.
0: ಓಕೆ, ಗಟ್ಟಿ ಅವಲಕ್ಕಿನ?
1: ಗಟ್ಟಿ ಅವಲಕ್ಕಿ. ಆಮೇಲೆ ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ನೆನ್ಸಿಟ್ಕೋಬೇಕು. ನೆನ್ಸಿ ಅದ್ರದ್ದು ರಸ ತೆಗ್ದಿಟ್ಕೊಂಡ್ರೆ ಒಳ್ಳೇದು. ಆಮೇಲೆ ಇದಕ್ಕೆ ಒಂದು 2 ಸ್ಪೂನು ಟೇಬಲ್ ಸ್ಪೂನ್ ಆಗೋಷ್ಟು ನಮ್ದು ರಸಂ ಪೌಡರ್, ಸಾರಿನ ಪುಡಿ.
0: ಓಕೆ.
1: ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲಿಂದ ಬೆಲ್ಲ ಬೇಕಾಗತ್ತೆ ಇದಕ್ಕೆ. ಎಷ್ಟು ನೀವು ಸ್ವೀಟ್ ತಿಂತೀನಿ ಅನ್ನೋ ಅಷ್ಟು ಒಂದು ಸ್ವಲ್ಪ ಬೆಲ್ಲ ಬೇಕು. ಆಮೇಲೆ ಒಂದು ಸ್ವಲ್ಪ, ಒಂದು 1/2 ಹೋಳಿನಷ್ಟು ಕೊಬ್ಬರಿ ತುರಿ, ಒಣ ಕೊಬ್ಬರಿ ತುರಿ ಬೇಕಾಗತ್ತೆ.
0: ಓಕೆ.
1: ಫಸ್ಟ್ ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಆಮೇಲೆ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಬೇಕು.
0: ಓಕೆ, ಈಗ ಇನ್ನೊಂದ್ಸಲ ಇಂಗ್ರೀಡಿಯೆಂಟ್ಸ್ ಹೇಳೋದಾದ್ರೆ, 2 ಕಪ್ ಗಟ್ಟಿ ಅವಲಕ್ಕಿ, 1 ನಿಂಬೆ, ಹಾ ಹೇಳ್ಬಿಡಿ ಇನ್ನೊಂದ್ಸಲ,
1: ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣಿನ ರಸನ ಸೋಸ್ ಹಿಂಡಿ ಇಟ್ಕೋಬೇಕು. ನೆನ್ಸ್ಬಿಟ್ಟು ಅದನ್ನ ರಸ ತೆಗ್ದಿಟ್ಕೋಬೇಕು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಬೆಲ್ಲ.
0: ಓಕೆ.
1: ಆಮೇಲೆ ಒಂದು 1/2 ಹೋಳಿನಷ್ಟು ಒಣ ಕೊಬ್ಬರಿ ತುರಿ.
0: ಓಕೆ, ಫೈನ್.
1: ಇಷ್ಟೆಲ್ಲ ಬೇಕಾಗತ್ತೆ. ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಒಂದು ಒಗ್ಗರಣೆ ಕೊಡ್ಬೇಕಾಗತ್ತೆ. ಅದ್ ಮಾಡೋ ವಿಧಾನ ಅಂದ್ರೆ, ಒಂದು 3 ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಚಿದಿಕುಟ್ಟು ಅಷ್ಟಲ್ಲಿ ಒಂಚೂರು ಹಿಂಗ್, ಒಂದು ಪಿಂಚ್ ಅಷ್ಟು ಹಿಂಗ್ ಹಾಕಿ, ಕಡ್ಲೆ ಬೇಳೆ, ಉದ್ದಿನ ಬೇಳೆ, ಆಮೇಲಿಂದ ಕಡ್ಲೆಕಾಯಿ ಬೀಜ, ಇದು ಏನು ಒಗ್ಗರಣೆ ಎಷ್ಟು ಬೇಕು ನೋಡ್ಕೊಂಡು, ಒಂದೊಂದು ಸ್ಪೂನು ಕಡ್ಲೆಕಾಯಿ ಬೀಜ, ಒಂದ್ 2 ಸ್ಪೂನು ಹಾಕ್ಬಿಟ್ಟು ಅದಕ್ಕೆ ಒಣಮೆಣಸಿನ್ಕಾಯಿ 1-2, ಆಮೇಲಿಂದ ಕರಿಬೇವಿನ ಸೊಪ್ಪು 1 ಸ್ವಲ್ಪ. ಇದನ್ನ ಒಗ್ಗರಣೆ ಮಾಡ್ಬಿಟ್ಟು, ಈ ಒಗ್ಗರಣೆನ ಏನ್ ಮಾಡ್ಬೇಕು, ಎಣ್ಣೆಯಿಂದ ತೆಗೆದು ಪಕ್ಕದಲ್ಲಿ ಒಂದ್ ಬಟ್ಲಲ್ಲಿ ಹಾಕಿಟ್ಕೋಬೇಕು.
0: ಹೌದಾ? ಓಕೆ.
1: ಅಂದ್ರೆ ನಾವು ಇದಕ್ಕೆ ಹುಣಸೆ ಹಣ್ಣು ಹಿಂಡ್ಬಿಟ್ರೆ ಒಗ್ಗರಣೆಗೆ, ಅದ ಹಾಕಿರೋದು ಕಡ್ಲೆಕಾಯಿ ಬೀಜ, ಕಡ್ಲೆಬೇಳೆ, ಉದ್ದಿನ ಬೇಳೆ ಎಲ್ಲ ಅದ್ರಲ್ಲಿ ಕುದ್ಬಿಡುತ್ತೆ, ಅಂದ್ರೆ ಅದು ಮೆತ್ತಗೆ ಆಗ್ಬಿಡುತ್ತೆ ಅನ್ಬಿಟ್ಟು ಅದನ್ನ ಒಂದು ಇದಕ್ಕೆ ಒಂದ್ ಬಟ್ಲಿಗೆ ತೆಗ್ದಿಟ್ಕೊಂಡ್ಬಿಡ್ಬೇಕು.
0: ಹೌದಾ?
1: ಮಿಕ್ಕಿರೋ ಎಣ್ಣೆ ಏನ್ ಒಲೆ ಮೇಲೆ ಇರುತ್ತೆ ಅದಕ್ಕೆ ಹುಣಸೆ ಹಣ್ಣು ಹಿಂಡ್ ರಸ ತೆಗ್ದಿಟ್ಕೊಂಡಿರ್ತೀವಲ್ಲ, ಅದು ಹುಣಸೆ ಹಣ್ಣು, ಆಮೇಲಿಂದ ಇದು ಏನು ಉಪ್ಪು, ಬೆಲ್ಲ, ಸಾರಿನ ಪುಡಿ ಎಲ್ಲ ಹಾಕ್ಬಿಟ್ಟು ಒಂದ್ ಕುದಿ ಕುದಿಸ್ಬೇಕು.
0: ಓಹೋ, ಐ ಸಿ.
1: ಅದು ಸ್ವಲ್ಪ ಬೆಲ್ಲ ಕರಗ ಇದ್ರಲ್ಲಿ ಕುದಿಸ್ಬೇಕು. ಅದು ಕುದಿ ಚೆನ್ನಾಗಿ ಬಂದ್ಮೇಲೆ ಸಾರಿನ ಪುಡಿ ಎಲ್ಲ ಹಾಕಿರ್ತೀವಲ್ಲ, ಚೆನ್ನಾಗಿ ಕುದ್ಮೇಲೆ ಒಂದು 2 ನಿಮಿಷ ಕುದಿಸಿದ್ಮೇಲೆ ಅದಕ್ಕೆ ಈ ಒಣ ಕೊಬ್ಬರಿನು ಹಾಕ್ಬೇಕು.
0: ಅದಕ್ಕೆ
1: ಅದು ಕುದಿತಾ ಇರುತ್ತೆ, ಅವಾಗ ನಾವೇನ್ ಮಾಡ್ಬೇಕು, ಈ ಏನು ಅವಲಕ್ಕಿನ ಪುಡಿ ಮಾಡಿಟ್ಕೊಂಡಿರ್ತೀವಿ, ಅದನ್ನ ಬೇಗ ತೊಳೆದ್ ಬಿಟ್ಟು, ಅದ್ರದ್ದು ಕಸ ಇರುತ್ತೆ ಸ್ವಲ್ಪ, ಅದೆಲ್ಲ ತೊಳೆದ್ ಬಿಟ್ಟು ಸೋಸ್ಬಿಟ್ಟು ಅದ ಒಲೆ ಆಫ್ ಮಾಡಿ ಈ ಅವಲಕ್ಕಿನ ಆ ಕುದಿಯೋ ನೀರಿಗೆ ಹಾಕ್ಬೇಕು. ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಮಿಶ್ರಣ ಮಾಡ್ಬೇಕು. ಮಾಡ್ಬೇಕು ಮಿಕ್ಸ್ ಮಾಡೋವಾಗ ಏನ್ ಮಾಡ್ಬೇಕು, ಈ ಏನ್ ಒಗ್ಗರಣೆ ತೆಗ್ದಿಟ್ಕೊಂಡಿರ್ತೀವಿ ಕರ್ಬೇವಿನ ಸೊಪ್ಪು ಇದು ಎಲ್ಲ ಗರಿ ಗರಿ ಆಗಿರುತ್ತೆ, ಅದನ್ನ ಈ ಇದಕ್ಕೆ ಗೊಜ್ಜೋಲಕ್ಕಿ ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡಿ ಒಂದ್ ಎರಡು ನಿಮಿಷ ತಟ್ಟೆ ಮುಚ್ಚಿಟ್ರೆ ಅದು ಗೊಜ್ಜೋಲಕ್ಕಿ ರೆಡಿ ಆಗುತ್ತೆ.
0: ಓಹೋಹೋ, ವೆರಿ ನೈಸ್. ನಾನು ಈ ವರ್ಷನ್ ಕೇಳಿರ್ಲಿಲ್ಲ, ಬಹಳ ಚೆನ್ನಾಗಿದೆ ಪದ್ಮಿನಿ ಅವರೇ. ಇದು ಮಾಡಕ್ಕೂ ತುಂಬಾ ಈಸಿ ಅನ್ಸುತ್ತಲ್ವಾ?
1: ತುಂಬಾ ಸುಲಭ, 10 ನಿಮಿಷದಲ್ಲಿ ಆಗೋಗುತ್ತೆ. ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋದ್ರೆ ಎಲ್ಲ ಮನೆಯಲ್ಲಿ ಇರೋ ಸಾಮಾನ್ಯ ಇರುತ್ತೆ, ಏನು ಆಚೆ ಕಡೆಯಿಂದ ತಂದು ಹೊಸ್ದಾಗಿ ಮಾಡೋ ಅಂತದೇನಲ್ಲ ಇದು.
0: ಯಾವತ್
1: ಬೇಕಾದ್ರು ಈಗ ಅರ್ಜೆಂಟ್ ಅಲ್ಲಿ ಕೆಲ್ಸಕ್ಕೆ ಹೋಗೋರ್ಗೆ ಅವ್ರಿಗೆ ಇವ್ರಿಗೆ ಎಲ್ಲ ತುಂಬಾ ಸುಲಭವಾಗಿ, ಹೊಟ್ಟೆ ಹಸಿತಾ ಇದೆ ಅಂದ ತಕ್ಷಣ ರೆಡಿ ಆಗೋಗುತ್ತೆ, 10 ಮಿನಿಟ್ಸ್ ಅಲ್ಲಿ ರೆಡಿ ಆಗೋಗುತ್ತೆ. ಬರೀ ಹುಣಸೆ ಹಣ್ಣು ಒಂದ್ ನೆನ್ಸ್ಕೋಬೇಕು ಅಷ್ಟೇ ಹೊರತು ಇದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಇದೆಲ್ಲ ಒಳ್ಳೆ ಆಹಾರ ಆಕ್ಚುಲಿ ಇದು,
0: ಆರೋಗ್ಯಕ್ಕೆ
1: ಒಳ್ಳೆ ಆಹಾರ, ಸುಲಭವಾಗಿ ಜೀರ್ಣ ಆಗುತ್ತೆ, ಆಮೇಲಿಂದ ಒಳ್ಳೆ ಎನರ್ಜಿ ಬೂಸ್ಟರ್ ಅಂತ ಏನ್ ಹೇಳ್ತೀವಿ
0: ಹಾಗೆ.
1: ಆಮೇಲೆ ಕ್ಯಾಲೋರೀಸ್ ಕಮ್ಮಿ ಇರುತ್ತೆ, ನಾವೇನ್ ಜಾಸ್ತಿ ಏನು ಬಳಸಲ್ಲ ಇದ್ರಲ್ಲಿ.
0: ಕರೆಕ್ಟ್.
1: ಆಮೇಲಿಂದ ಒಳ್ಳೆ ಏನಂದ್ರೆ ಐರನ್ ರಿಚ್ ಆಗಿ ಗ್ಲೂಟನ್ ಫ್ರೀ ಏನ್ ಹೇಳ್ತೀವಿ ಎಲ್ಲಾರು ಅದೆಲ್ಲ ಈ ಇದ್ರಲ್ಲಿ ಇರುತ್ತೆ.
0: ಹೌದು, ಖಂಡಿತವಾಗ್ಲು. ಮತ್ತೆ ಏಕಾದಶಿ ಮಾಡ್ತೀನಿ ಅಂದವ್ರಿಗೂ ತಿನ್ಬೋದಾ ಇದನ್ನ? ಉಪವಾಸ ಅನ್ನ ತಿನ್ನಲ್ಲ ಅಂದ್ರೆ
1: ಉಪವಾಸ ಮಾಡ್ತೀವಿ ಅಂದಾಗ ಒಂದ್ ಹೊತ್ತ ಅವಲಕ್ಕಿ ತಿನ್ಬೋದಲ್ಲ.
0: ನಿಜ ಅಲ್ವಾ?
1: ಮಾಡದೇ ಇದ್ದವರು ಒಂದ್ ಮಧ್ಯಾಹ್ನ ಯಾವಾಗ್ಲಾರು ಒಂದ್ ಹೊತ್ತು ಅವರು ಯಾವಾಗ ಇದ್ ಮಾಡ್ತಾರೆ. ಇವಾಗ ನಾವು ಇದ್ರಲ್ಲೆಲ್ಲ ಶ್ರಾವಣ ಮಾಸದಲ್ಲೆಲ್ಲ ಪೂಜೆ ಕರೆದಾಗ ಪ್ರಸಾದಕ್ಕೆಲ್ಲ ಮಾಡ್ಬೋದು.
0: ಕರೆಕ್ಟ್, ಹೌದು.
1: ಉಪ್ಪಿಟ್ಟಿಗಿಂತ ಬೇಗ ಆಗುತ್ತೆ.
0: ಹೌದು, ತುಂಬಾ ಚೆನ್ನಾಗಿದೆ ಖಂಡಿತವಾಗ್ಲು. ಅದ್ಭುತವಾಗಿ ಎಷ್ಟು ಸರಳವಾಗಿ ಎಷ್ಟು ಮನಸಾರೆ ನಿಮ್ಮ ರೆಸಿಪಿನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಪದ್ಮಿನಿ ಅವರು, ತುಂಬಾ ಧನ್ಯವಾದಗಳು. ಸ್ನೇಹಿತರೆ,

0: ಹೌದು, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಇವತ್ತಿನ ಕರೆಯಲ್ಲಿ ಕೈರುಚಿಯಲ್ಲಿ ಹೊಸ ರುಚಿಯ ಜೊತೆಗೆ ತಮ್ಮ ಮನೆಯ ಪ್ರೀತಿಯನ್ನು ನಮಗೆ ಉಣಬಡಿಸಿದ್ದಾರೆ. ನೀವು ಕೂಡ ಈ ರೆಸಿಪಿಯನ್ನು ಖಂಡಿತ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಎಸ್ಪೆಷಲಿ ಈಗ ಶ್ರಾವಣ ಬರ್ತಾ ಇರೋದ್ರಿಂದ ಮಾಡಿ ನೋಡಿ. ನಿಮ್ಮ ಮನೆಯಿಂದ ಒಂದು ವಾವ್ ಅನ್ನೋ ಕಾಂಪ್ಲಿಮೆಂಟ್ ಖಂಡಿತವಾಗ್ಲೂ ಸಿಗಬಹುದು. ಬಿಕಾಸ್ ಅವ್ರು ಹೇಳ್ದಂಗೆ ಅದ್ರಲ್ಲಿ ಕ್ಯಾಲೋರಿ ಇಲ್ಲ, ನ್ಯೂಟ್ರಿಷನಲ್ ಫುಡ್ಡು, ಹೆಚ್ಚು ರಿಚ್ ಆಗಿರುತ್ತೆ, ಮಾಡೋಕ್ಕೂ ಈಸಿ. ಸೊ ಹಾಗಾಗಿ ಇದಾಗಿತ್ತು ಇವತ್ತಿನ ನಮ್ಮ ಮನೆಯ ಸ್ಪೆಷಲ್ ರೆಸಿಪಿ. ಸೊ ಕರೆಯಲ್ಲಿ ಕೈ ರುಚಿ, ಇನ್ನೊಂದು ಹೊಸ ರುಚಿ ಹೊಸ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಅಡುಗೆಯಲ್ಲಿ ಪ್ರೀತಿ ಇರಲಿ, ಜೀವನದಲ್ಲಿ ಸಂತೋಷ ಇರಲಿ. ನಮಸ್ಕಾರ, ಥ್ಯಾಂಕ್ ಯು ಪದ್ಮಿನಿ ಅವರೇ.
1: ಥ್ಯಾಂಕ್ ಯು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ. ಭಯೋತ್ಪಾದಕ ಮೂಲಸೌಕರ್ಯ ನಿರ್ಮೂಲನೆ ಮಾಡಿದರೆ ಮಾತ್ರ ಪಾಕಿಸ್ತಾನದೊಂದಿಗೆ ದ್ವಿಪಕ್ಷೀಯ ಸಹಕಾರ, ಭಾರತ. ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಗೆ ಹಿನ್ನೆಲೆ, ಯೋಜಿತ ಮಿಲಿಟರಿ ದಾಳಿ ಸ್ಥಗಿತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಬ್ಯಾಡ್ಮಿಂಟನ್, ಭಾರತದ ತನ್ವಿ ಶರ್ಮಾಗೆ ಚೊಚ್ಚಲ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ: ದೇಶ ವಿಕಸಿತ ಭಾರತವಾಗುವತ್ತ ಸಾಗುತ್ತಿರುವಾಗ ದೇಶದ ಯುವಕರು ದೈಹಿಕವಾಗಿ ಸದೃಢರಾಗಿರಬೇಕು, ಮಾನಸಿಕವಾಗಿ ಬಲಿಷ್ಠರಾಗಿರಬೇಕು ಮತ್ತು ಆತ್ಮವಿಶ್ವಾಸದಿಂದ ತುಂಬಿರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ವರ್ಚುವಲ್ ಆಗಿ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನ ಉದ್ಘಾಟಿಸಿ ಮಾತನಾಡಿದ ಅವರು, ಯುವಜನರು ಯಾವಾಗಲೂ ಮಾದಕ ದ್ರವ್ಯಗಳಿಂದ ದೂರವಿರಬೇಕು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಈ ಅಭಿಯಾನವು ಮಾದಕ ದ್ರವ್ಯ ದುರುಪಯೋಗದ ವಿರುದ್ಧ 100 ವಾರಗಳ ರಾಷ್ಟ್ರವ್ಯಾಪಿ ಜನಭಾಗಿದಾರಿ ಅಭಿಯಾನದ ಆರಂಭವನ್ನು ಗುರುತಿಸುತ್ತದೆ. ಮಾದಕ ದ್ರವ್ಯಮುಕ್ತ ಸಮಾಜವನ್ನು ನಿರ್ಮಿಸುವಲ್ಲಿ ಜಾಗೃತಿ ಮೂಡಿಸಲು ಮತ್ತು ಸಾರ್ವಜನಿಕ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ದೇಶಾದ್ಯಂತ ಪ್ರತಿ ಭಾನುವಾರ ಸಾಪ್ತಾಹಿಕ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ದೇಶಾದ್ಯಂತದ 28,000 ಸ್ಥಳಗಳಿಂದ 1 ಕೋಟಿಗೂ ಹೆಚ್ಚು ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಮೈ ಭಾರತ್ ಮತ್ತು ರಾಷ್ಟೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು, ಹಾಗೆಯೇ ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಯುವ ಕ್ಲಬ್ಗಳು, ಎನ್ಜಿಒಗಳು ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆಯಿಂದ 3 ದಿನಗಳ ಒಡಿಶಾ ಭೇಟಿ ಕೈಗೊಳ್ಳಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಮೊದಲ ದಿನ ರಾಷ್ಟಪತಿಯವರು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ಮಂಗಳವಾರ ಅವರು ಇತರ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೊದಲು ತಪ್ತಪಾಣಿ ಬಳಿಯ ಮಾ ಕಂಧುನಿ ದೇವಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲು ದಕ್ಷಿಣ ಒಡಿಶಾಗೆ ಪ್ರಯಾಣಿಸಲಿದ್ದಾರೆ. ಭುವನೇಶ್ವರ ಮತ್ತು ಕಟಕ್ನಲ್ಲಿ ಸುಮಾರು 40 ತುಕಡಿ ಪೊಲೀಸರನ್ನು ನಿಯೋಜಿಸಲಾಗಿದ್ದು, ರಾಷ್ಟಪತಿಗಳ ಕಾರ್ಯಕ್ರಮಗಳು ಸುಗಮವಾಗಿ ನಡೆಯುವಂತೆ ಸಂಚಾರ ನಿಯಂತ್ರಣ, ಕಣ್ಗಾವಲು ಮತ್ತು ಇತರ ಭದ್ರತಾ ಕ್ರಮಗಳನ್ನು ತೀವ್ರಗೊಳಿಸಲಾಗಿದೆ. ದ್ವಿಪಕ್ಷೀಯ ವಿಷಯಗಳಲ್ಲಿ ಭಾರತದ ಸಹಕಾರವನ್ನು ಬಯಸಿದರೆ ಪಾಕಿಸ್ತಾನ ತಾನು ನಿರ್ಮಿಸಿರುವ ಭಯೋತ್ಪಾದಕ ಮೂಲಸೌಕರ್ಯವನ್ನು ಮೊದಲು ನಿರ್ಮೂಲನೆ ಮಾಡಬೇಕು ಎಂದು ಅಮೆರಿಕದಲ್ಲಿರುವ ಭಾರತೀಯ ರಾಯಭಾರಿ ವಿನಯ್ ಮೋಹನ್ ಕ್ವಾತ್ರಾ ಹೇಳಿದ್ದಾರೆ. ಸಿಂಧು ನದಿ ಒಪ್ಪಂದವನ್ನು ಸ್ಥಗಿತಗೊಳಿಸುವ ಭಾರತದ ನಿರ್ಧಾರವನ್ನು ಪ್ರತಿಭಟಿಸಲು ಪಾಕಿಸ್ತಾನ ಇತ್ತೀಚೆಗೆ ಇಸ್ಲಾಮಾಬಾದ್ನಲ್ಲಿ ಸಮ್ಮೇಳನವನ್ನು ಕರೆದಿತ್ತು. ಸಿಂಧು ನದಿ ವ್ಯವಸ್ಥೆಯ ಕುರಿತು ಪಾಕಿಸ್ತಾನದ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಭಾರತದ ವಿರುದ್ಧ ಯುದ್ಧ ಮಾಡುವುದಾಗಿ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವರು ಬೆದರಿಕೆ ಹಾಕಿದ್ದರು. ಇದಕ್ಕೆ ಪ್ರತಿಕ್ರಿಯಿಸಿರುವ ವಿನಯ್ ಮೋಹನ್, ಭಾರತದ ವಿರುದ್ಧ ಯುದ್ಧ ಮಾಡುವುದಾಗಿ ಬೆದರಿಕೆ ಹಾಕುವುದು ತನ್ನ ಆಂತರಿಕ ಸಮಸ್ಯೆಗಳಿಂದ ಗಮನವನ್ನು ಬೇರೆಡೆ ಸೆಳೆಯುವುದು ಪಾಕಿಸ್ತಾನದ ರೂಢಿಗತ ಅಭ್ಯಾಸವಾಗಿದೆ ಎಂದು ಹೇಳಿದ್ದಾರೆ. ಸಮ್ಮೇಳನಗಳನ್ನು ನಡೆಸುವುದು, ಭಾರತವನ್ನು ದೂಷಿಸುವುದು ಮತ್ತು ಬೆದರಿಕೆಗಳನ್ನು ನೀಡುವ ಬದಲು ಪಾಕಿಸ್ತಾನ ತನ್ನ ಕಳಪೆ ನೀರಿನ ಉತ್ಪಾದಕತೆಯನ್ನು ಸರಿಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಭಾರತದ ರಾಷ್ಟ್ರಧ್ವಜದ ವಿನ್ಯಾಸ ರೂಪಿಸಿದ ಸ್ವಾತಂತ್ರ್ಯ ಹೋರಾಟಗಾರ ಪಿಂಗಳಿ ವೆಂಕಯ್ಯ ಅವರ ಜನ್ಮದಿನ ಇಂದು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಪಿಂಗಳಿ ವೆಂಕಯ್ಯ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಪಿಂಗಳಿ ವೆಂಕಯ್ಯ ಅವರು ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರು, ನಿಜವಾದ ಗಾಂಧಿವಾದಿ ಹಾಗೂ ಭಾರತದ ರಾಷ್ಟ್ರಧ್ವಜದ ವಿನ್ಯಾಸಕಾರರಾಗಿದ್ದರು. ಅವರು ದೇಶದ ಇತಿಹಾಸದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದ್ದಾರೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಪಿಂಗಳಿ ವೆಂಕಯ್ಯ ಅವರು 1876 ಆಗಸ್ಟ್ 2 ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯ ಭಟ್ಲ ಪೆನುಮರು ಗ್ರಾಮದಲ್ಲಿ ಜನಿಸಿದರು. 1921 ವಿಜಯವಾಡದಲ್ಲಿ ನಡೆದ ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿ ಅವರನ್ನು ಭೇಟಿಯಾಗಿ ತಾವು ವಿನ್ಯಾಸಗೊಳಿಸಿದ್ದ ಧ್ವಜದ ಮಾದರಿಯನ್ನು ಪ್ರದರ್ಶಿಸಿದರು. ನಂತರ ಹಲವು ಬದಲಾವಣೆಗಳೊಂದಿಗೆ ತ್ರಿವರ್ಣ ಧ್ವಜವು ಭಾರತದ ರಾಷ್ಟೀಯ ಧ್ವಜವಾಗಿ ರೂಪುಗೊಂಡಿತು. 1947 ಜುಲೈ 22 ಸಂವಿಧಾನ ಸಭೆಯು ಇಂದಿನ ರಾಷ್ಟ್ರಧ್ವಜವನ್ನು ಭಾರತದ ರಾಷ್ಟೀಯ ಧ್ವಜವಾಗಿ ಅಂಗೀಕರಿಸಿತು. ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳ ನಡುವೆ ನೀಲಿ ಬಣ್ಣದ ಅಶೋಕ ಚಕ್ರ ಹೊಂದಿರುವ ಈ ಧ್ವಜವು ಭಾರತದ ಏಕತೆ, ಶಾಂತಿ ಮತ್ತು ಪ್ರಗತಿಯ ಸಂಕೇತವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಯೋಜಿತ ಮಿಲಿಟರಿ ದಾಳಿಯನ್ನು ಸ್ಥಗಿತಗೊಳಿಸಲು ಅಮೆರಿಕ ಒಪ್ಪಿಕೊಂಡಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಟ್ರಂಪ್, ಅಮೆರಿಕ ಮಿಲಿಟರಿ ಕ್ರಮಕ್ಕೆ ಇಂದು ಸಂಪೂರ್ಣವಾಗಿ ಸಿದ್ಧವಾಗಿದೆ, ಆದರೆ ರಾಜತಾಂತ್ರಿಕತೆ ಮುಂದುವರಿಯಲು ಅನುವು ಮಾಡಿಕೊಡಲು ಯೋಜಿತ ದಾಳಿಯನ್ನು ಸ್ಥಗಿತಗೊಳಿಸಲು ನಿರ್ಧರಿಸಿದೆ ಎಂದು ಹೇಳಿದ್ದಾರೆ. ಈ ಹಿಂದೆ ಇರಾನ್ ವಿರುದ್ಧ ಮಿಲಿಟರಿ ಕ್ರಮವನ್ನು ತೀವ್ರಗೊಳಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ದರು. ಹಡಗುಗಳ ಮೇಲಿನ ದಾಳಿಯನ್ನು ನಿಲ್ಲಿಸಿ ಇರಾನ್ ಮಾತುಕತೆಗೆ ಮರಳುವವರೆಗೆ ಅಮೆರಿಕದ ದಾಳಿಗಳು ಮುಂದುವರಿಯುತ್ತವೆ ಎಂದು ಎಚ್ಚರಿಸಿದ್ದರು. ಪಶ್ಚಿಮ ಏಷ್ಯಾದ ಅಮೆರಿಕನ್ನರು ಆ ಪ್ರದೇಶವನ್ನು ತೊರೆಯಬೇಕು ಅಥವಾ ಸಂಘರ್ಷ ಉದ್ಭವಗೊಂಡರೆ ಹೊರಡಲು ಸಿದ್ಧರಾಗಿರಬೇಕು ಎಂದು ಅಮೆರಿಕ ವಿದೇಶಾಂಗ ಇಲಾಖೆಯು ಭದ್ರತಾ ಸಲಹೆಯನ್ನು ಸಹ ನೀಡಿತ್ತು. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ತನ್ವಿ ಶರ್ಮಾ ತಮ್ಮ ಚೊಚ್ಚಲ BWF ವರ್ಲ್ಡ್ ಟೂರ್ ಪ್ರಶಸ್ತಿ ವಿಜೇತರಾಗಿದ್ದಾರೆ. ತನ್ವಿ ಶರ್ಮಾ ವಿಯೆಟ್ನಾಂನ 6ನೇ ಶ್ರೇಯಾಂಕದ ನುಯೆನ್ ಥುಯ್ ಲಿನ್ ಅವರನ್ನು 21-16 21-16 ಸೆಟ್ಗಳಿಂದ ಸೋಲಿಸಿ ಇಂದು ತೈಪೆ ಓಪನ್ ಸೂಪರ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದರು. 17 ವರ್ಷದ ತನ್ವಿ ತೈವಾನ್ನ ತೈ ತ್ಸು ಯಿಂಗ್ ಅವರನ್ನು ಹಿಂದಿಕ್ಕಿ ಅತ್ಯಂತ ಕಿರಿಯ ತೈಪೆ ಓಪನ್ ಚಾಂಪಿಯನ್ ಎಂಬ ಹಿರಿಮೆಗೆ ಪಾತ್ರರಾದರು. ಅಲ್ಲದೆ 2008ರಲ್ಲಿ ಸೈನಾ ನೆಹ್ವಾಲ್ ನಂತರ ತನ್ವಿ ಶರ್ಮಾ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. ನವದೆಹಲಿಯಲ್ಲಿ ಸಂಡೇ ಆನ್ ಸೈಕಲ್ನ 84ನೇ ಆವೃತ್ತಿಯಲ್ಲಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಪಾಲ್ಗೊಂಡಿದ್ದರು. ನವದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ವಿದ್ಯಾರ್ಥಿಗಳು, ಫಿಟ್ನೆಸ್ ಉತ್ಸಾಹಿಗಳು, ಸೈಕ್ಲಿಸ್ಟ್ಗಳು, ಯುವ ಎನ್ಸಿಸಿ ಕೆಡೆಟ್ಗಳನ್ನು ಒಟ್ಟುಗೂಡಿಸಿ ನಶಾಮುಕ್ತ ಭಾರತ ಅಭಿಯಾನವನ್ನು ಬೆಂಬಲಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮುಂಬರುವ 79ನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ಈ ಕಾರ್ಯಕ್ರಮವನ್ನು ಸಮರ್ಪಿಸಲಾಗಿದೆ ಎಂದು ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಗ್ಲಾಸ್ಗೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನಕ್ಕೆ ಏರಿದೆ. ಈ ಮೂಲಕ ಭಾರತದ ಪದಕಗಳ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳು ಸೇರಿವೆ. ಕಾಮನ್ವೆಲ್ತ್ ಕ್ರೀಡಾಕೂಟದ ವಿವಿಧ ವಿಭಾಗಗಳಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಪುರುಷರ 5,000 ಮೀಟರ್ ಓಟದಲ್ಲಿ ಗುಲ್ವೀರ್ ಸಿಂಗ್ ಕಂಚಿನ ಪದಕ ಗೆದ್ದಿದ್ದು 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಅವರು ಕ್ರೀಡಾಕೂಟದ ಒಂದೇ ಆವೃತ್ತಿಯಲ್ಲಿ 2 ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಅಥ್ಲೀಟ್ ಮತ್ತು 5,000 ಮೀಟರ್ ಓಟದಲ್ಲಿ ಕಾಮನ್ವೆಲ್ತ್ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಸೋಮನ್ ರಾಣಾ ಚಿನ್ನ ಗೆದ್ದರು ಮತ್ತು ಶುಭಂ ಜುಯಲ್ ಪುರುಷರ ಶಾರ್ಟ್ಪುಟ್ F57 ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದರು. ಪುರುಷರ ಟ್ರಿಪಲ್ ಜಂಪ್ ಸ್ಪರ್ಧೆಯಲ್ಲಿ ಪ್ರವೀಣ್ ಚಿತ್ರವೆಲ್ ಬೆಳ್ಳಿ ಪದಕ ಗೆದ್ದರೆ ಸೆಲ್ವ ಪ್ರಭು ತಿರುಮಾರನ್ ಕಂಚಿನ ಪದಕ ಗೆದ್ದರು. ಜುಡೋ ಮ್ಯಾಟ್ನಲ್ಲಿ ಉನ್ನತಿ ಶರ್ಮಾ 3ನೇ ಸ್ಥಾನಕ್ಕಾಗಿ ನಡೆದ ಸ್ಪರ್ಧೆಯಲ್ಲಿ ದಕ್ಷಿಣ ಆಫ್ರಿಕಾದ ಸ್ಕೈ ನೋಸ್ಟರ್ ಅವರನ್ನು ಇಫಾನ್ ಸೋಲಿಸುವ ಮೂಲಕ ಮಹಿಳೆಯರ 63 ಕೆಜಿಯ ಕಂಚಿನ ಪದಕವನ್ನು ಗೆದ್ದರು. ಕರಂಜಿತ್ ಸಿಂಗ್ ಮಾನ್ ಪುರುಷರ 90 ಕೆಜಿ ವಿಭಾಗದಲ್ಲಿ ನ್ಯೂಜಿಲೆಂಡ್ನ ಎಲಿಯಟ್ ಕಾನೋಲಿ ವಿರುದ್ದ ಗೆಲುವಿನೊಂದಿಗೆ ಕ್ವಾರ್ಟರ್ ಫೈನಲ್ ತಲುಪಿದರು. ಭಾರತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದಾಖಲೆಯ 7 ಚಿನ್ನ ಮತ್ತು 3 ಬೆಳ್ಳಿ ಪದಕಗಳೊಂದಿಗೆ ಬಾಕ್ಸಿಂಗ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಚಿನ್ನದ ಪದಕ ವಿಜೇತರಲ್ಲಿ ಅಂಕುಶ್ ವಂಗಲ್, ಪುರುಷರ 80 ಕೆಜಿ ಫೈನಲ್ನಲ್ಲಿ ಇಂಗ್ಲೆಂಡ್ನ ಡಿಮೇಜಿ ಶಿಟ್ಟು ಅವರನ್ನು 4-1 ಅಂತರದಿಂದ ಸೋಲಿಸಿದರೆ ಸಚಿನ್ ಸಿವಾಚ್ ಪುರುಷರ 60 ಕೆಜಿ ವಿಭಾಗದಲ್ಲಿ ನಮೀಬಿಯಾದ ಟ್ರಯಗೇನ್ ಮಾರ್ನಿಂಗ್ ಎನ್ ಡೆವೆಲೊ ಅವರನ್ನು 3-2 ಅಂತರದಿಂದ ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ. ಭಯೋತ್ಪಾದಕ ಮೂಲಸೌಕರ್ಯ ನಿರ್ಮೂಲನೆ ಮಾಡಿದರೆ ಮಾತ್ರ ಪಾಕಿಸ್ತಾನದೊಂದಿಗೆ ದ್ವಿಪಕ್ಷೀಯ ಸಹಕಾರ, ಭಾರತ. ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಗೆ ಹಿನ್ನೆಲೆ ಯೋಜಿತ ಮಿಲಿಟರಿ ದಾಳಿ ಸ್ಥಗಿತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. BWF ವರ್ಲ್ಡ್ ಟೂರ್ ಬ್ಯಾಡ್ಮಿಂಟನ್, ಭಾರತದ ತನ್ವಿ ಶರ್ಮಾಗೆ ಚೊಚ್ಚಲ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಗಂಟೆಗೆ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 1:20. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ,
2: ಆಕಾಶವಾಣಿ.

0: ಬೆಳನಿಗೇಕೆ ಬರೆದ ಸುದ್ದಿಯ ಚಿಂತೆ, ಓಲೆಗಳ ನವರವರಿ ಗೈದಿಸಿರೆ ಸಾಕು. ಓಲೆಕಾರನಿಗೇಕೆ ಬರೆದ ಸುದ್ದಿಯ ಚಿಂತೆ, ಓಲೆಗಳ ನವರವರಿ ಗೈದಿಸಿರೆ ಸಾಕು. ಸಾಲಗಳು, ಶೂಲಗಳು, ನೋವುಗಳು, ನಗುವುಗಳು, ಕಾಲೋಟ, ಒಬನೂಟ, ಮಂಕುತಿಮ್ಮ. ಸಾಲಗಳು, ಶೂಲಗಳು, ನೋವುಗಳು, ನಗುವುಗಳು, ಕಾಲೋಟ, ಒಬನೂಟ, ಮಂಕುತಿಮ್ಮ.
1: ಓಲೆಕಾರನಿಗೇಕೆ

ಇದು ಕನ್ನಡದಲ್ಲಿ ಹೊಸ ಗಾದೆ ಅನ್ನುವಷ್ಟರ ಮಟ್ಟಿಗೆ ಪ್ರಸಿದ್ಧವಾಗಿದೆ. ಓಲೆಕಾರನಿಗೇಕೆ ಬರೆದ ಸುದ್ದಿಯ ಚಿಂತೆ, ಬಹಳ ಒಳ್ಳೆ ಮಾತಿದು. ಅಂಚೆಯಾಳು ಅಂತ ನಾನು ಹೇಳಿದೆ ಹಿಂದಿನ ಪದ್ಯದಲ್ಲಿ. ಆ ಅಂಚೆ ಆಳಿನ ಕೆಲಸ ಏನಪ್ಪ ಅಂದರೆ, ಅಯ್ಯ ನೀನು ಸುದ್ದಿವಾಹಕ, ನೀನೊಂದು ಮಾಧ್ಯಮ, ಆಕಾಶವಾಣಿ ಇದೆ, ದೂರದರ್ಶನ ಇದೆ, ನ್ಯೂಸ್ ಪೇಪರ್ ಇದೆ, ಹೇಳಿದ್ದನ್ನು ಹೇಳ್ತವೆ ಅಷ್ಟೇ, ಅವಕ್ಕೇನು ಅನಿಸೋದಿಲ್ಲ. ಈಗ ಕೆಲಸ ಅದೇನು ಅಂದರೆ ಮುಗಿಸೋದು, ನೀವು ಒಂದು ಸಂದೇಶ ಕೊಟ್ಟಿರ್ತಾನೆ ಅದನ್ನು ಓದೋದಷ್ಟೇ ಪಟ್ಟಿಕಾರನ ಕೆಲಸ. ಸಾಲಗಳು, ಶೂಲಗಳು, ನೋವುಗಳು, ನಲುವುಗಳು, ಓಲೆಗಳನ್ನು ಅವರವರಿಗೆ ಐದಿಸಿರೆ ಸಾಕು, ಅಷ್ಟಪ್ಪ ನೀನು ಮಾಡಬೇಕಾದ್ದು. ಈ ಪತ್ರ ಇದೆಯಲ್ಲಪ್ಪ, ಆ ಪತ್ರನ ತೊಗೊಂಡೋಗಿ ಯಾರಿಗೆ ಕೊಡಬೇಕು ಅವ್ರಿಗೆ ಕೊಟ್ಬಿಡು ಅಷ್ಟೇ, ಅಷ್ಟೇ ನಿನ್ನ ಕೆಲಸ. ಕಾಲೋಟ ಅವನೂಟ, ಇದು ಹಿಂದಿನ ಕಾಲದಲ್ಲಿ ಪೋಸ್ಟ್ಮನ್ಗಳು ಕೈನಲ್ಲಿ ಒಂದು ದೊಡ್ಡ ಕೋಲನ್ನು ಹಿಡಿದು, ಮೇಲೆ ಧ್ವಜ ಸಿಗಿಸ್ಕೊಂಡು, ಕಾಲಿಗೆ ಬಳೆ ಕಟ್ಕೊಂಡು ಹೋಗ್ತಾಯಿದ್ರು, ಕಾಲೋಟ, ಕಾಲಿನಲ್ಲೇ ಹೋಗ್ತಾಯಿದ್ದವರು ಅಂಥ. ಆದ್ದರಿಂದ ಕಾಲೋಟ ಯಾಕೆ ಅಂದರೆ ಅದು ಅವನೂಟ, ಅವನ ಆಹಾರನೇ ಅದು. ಅಂದರೆ ಅವನಿಗೆ ಬದುಕನ್ನು ಕೊಡೋದೇ ಪೋಸ್ಟ್ಮನ್ ಕೆಲಸ. ಇನ್ನೊಂದು ನಡೆದಾಟವೇ, ತಿರುಗಾಟವೇ, ಸುದ್ದಿ ವಾಹಕ ಕಾರ್ಯವೇ ಅವನ ಕೆಲಸ. ಹೀಗೆ ಇಂಥ ಸೊಗಸಾದ ಪ್ರತಿಮೆ ಪೋಸ್ಟ್ಮ್ಯಾನ್, ಅಂಚೆಯಾಳು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಕಾಲೋಟವಂತೂ ಸಂಚಾರವೇ ಅವನ ಬದುಕಿನ ಮಾರ್ಗವಾಗಿತ್ತು ಅಂತ ಸ್ಪಷ್ಟವಾಗಿ ಸೂಚಿಸುತ್ತೆ. ನೋಡಿ, ಓಲೆಕಾರ ಅಂದರೆ ಇಲ್ಲಿ ಅರ್ಥ ಅವನು ಒಂದು ಕಾರ್ಯಕ್ಕೆ ನಿಯುಕ್ತನಾದವನು. ನಿಜವಾಗಿ ಸಂಬಂಧನೇ ಇಲ್ಲ, ಯಾರ್ಯಾರಿಗೆ ಏನೇನು ಪತ್ರ ಬರುತ್ತೋ, ಸುಖದ್ದಿರುತ್ತೋ ದುಃಖದ್ದಿರುತ್ತೋ. ಈಗಂತೂ ಎರಡನೆಯ ಅಂಚೆ ಅಂತ ನರಸಿಂಹಸ್ವಾಮಿಗಳು ಹೊಸ ಸೃಷ್ಟಿ ಮಾಡಿದ್ದಾರೆ. ಮೊದಲು ನಮ್ಮ ಬದುಕಿಗೆ ಏನು ಬರುತ್ತೋ ಅದಲ್ಲ, ಎರಡನೇ ಅಂಚೆನಲ್ಲೂ ಕೆಲವು ಸಂಗತಿಗಳು ಬರ್ಬೋದು ಅಂತ ಹೇಳಿಬಿಟ್ಟು ಅದರಿಂದ ನಿನಗೆ ಅವ್ರಿಗೆ ಕೊಟ್ಬಿಡಪ್ಪಕ್ಕಾಗದನ. ಅದರ ಟೆಲಿಗ್ರಾಮ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಸೇರಿದ ಸುದ್ದಿ ಏನು ಗೊತ್ತಿದೆ ನಮಗೆ, ಯಾರೋ ಸತ್ತೋದ್ರು ಅಂತ ಬಂದಿರ್ಬೋದು ಅಥವಾ ನಿಮ್ಗೆ ಕಲ್ಯಾಣ ಅಂತ ಬಂದಿರ್ಬೋದು, ನಿನಗೆ ಪ್ರಶಸ್ತಿ ಬಂದಿದೆ ಅಂತ ಹೇಳಿರ್ಬೋದು. ಅದರಿಂದ ನಿನಗೂ ಅದಕ್ಕೂ ಸಂಬಂಧ ಇಲ್ಲ.

ನಗು ಮನದಿ ಲೋಗರ ವಿಕಾರಂಗಳನ್ನು ನೋಡಿ ಬಿಗಿತುಟಿಯ ದುಡಿವಂದು ನೋವ ಪಡುವಂದು. ನಗು ಮನದಿ ಲೋಗರ ವಿಕಾರಂಗಳನ್ನು ನೋಡಿ ಬಿಗಿತುಟಿಯ ದುಡಿವಂದು ನೋವ ಪಡುವಂದು. ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ ಬಾಳ್ತೆರಳು ಮಂಕುತಿಮ್ಮ. ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ ಬಾಳ್ತೆರಳು ಮಂಕುತಿಮ್ಮ.

0: ತೆರಳು ಮಂಕುತಿಮ್ಮ ಮಂಕುತಿಮ್ಮ.
1: ಇದು ನಗುವು ಸಹಜದ ಧರ್ಮ, ಅದು ಬಹಳ ಪ್ರಸಿದ್ಧವಾಗಿದೆ, ಅವರೆಲ್ಲರೂ ಅದನ್ನೇ ಹೇಳ್ತಾರೆ. ಅದು ನಿಜವಾಗಿ ನಗುವಿನ ಸ್ವರೂಪ ಇಲ್ಲಿ ವ್ಯಕ್ತವಾಗಿರೋದು ಅದ್ಭುತ ರೀತಿಯಲ್ಲಿ. ನಗು ಮನದಿ ಲೋಗದ ವಿಕಾರಗಳನ್ನು ನೋಡಿ, ಇನ್ನೊಬ್ಬರ ಸ್ಥಿತಿಯನ್ನು ನೋಡಿದಾಗ ನಿಮಗೆ ಮನಸ್ಸಿನಲ್ಲಿ ನಗು ಬರಬೇಕೇ ಹೊರತು ಅದನ್ನು ಪ್ರಕಟಿಸಬೇಕಾದ ಅಗತ್ಯ ಏನಿಲ್ಲ. ಯಾಕೆಂದರೆ ಲೋಕದ ಡೊಂಕ ತಿದ್ದೋದಕ್ಕೆ ಹೊರಡಬೇಕಾಗಿಲ್ಲ. ನಾವು ಅವರ ಡೊಂಕತನವನ್ನು ನೋಡಿ ನಗಬೇಕಷ್ಟೇ. ಯಾಕೆ ಹೀಗೆ ಮಾಡ್ತಾಯಿದ್ದಾರೆ? ಮಾನವ ಜನ್ಮ ದೊಡ್ಡದು, ಇದ ಹಾಳು ಮಾಡಬೇಡಿ, ಹುಚ್ಚಪ್ಪಗಳೀರ ಅಂತ ಪುರದಾಸ್ ಹೇಳಿದಾಗ, ಹುಚ್ಚಪ್ಪ ಅಂದರೆ ಕಪಿ ಅಂತ, ಪುಚ್ಛ ಅಂದರೆ ಬಾಲ, ಬಾಲ ಉಳ್ಳವರ ಕಪಿಗಳ. ಈ ಕಪಿಚೇಷ್ಟೆಯನ್ನು ಕಂಡಾಗ ನಗೆಯು ಬರುತ್ತಿದೆ, ನನಗೆ ನಗೆಯು ಬರುತ್ತಿದೆ, ಪುರದಾಸ ವಾಣಿಯನ್ನು ಇಲ್ಲಿ ಬರುತ್ತೆ. ಆದರೆ ಅದನ್ನ ಪ್ರಪಂಚಕ್ಕೆ ಹೇಳಿ ಅವ್ರು ಧಿಕ್ಕಾರ ಮಾಡಬೇಡ. ಬಿಗಿ ತುಟಿಯ ತುಟಿ ಬಿಗಿದುಕೋ, ಹೊಲಿ ನಿನ್ನ ತುಟಿಗಳನ್ನು ಅಂತ ಇನ್ನೊಂದು ಕಡೆ ಬರೀ ಹೇಳ್ತಾರೆ ಅವರು. ಹಾಗೆ ದುಡಿ ಒಂದು ನೋವು ಪಡುವಂದು, ನಿನಗೆ ಕೆಲಸ ಮಾಡುವಾಗ, ನಿನಗೆ ಯಾತನೆ ತಿನ್ನುವಾಗ, ನಿನಗೆ ಬೇಸರವಾಗಿದ್ದಾಗ, ನಿನ್ನ ಮೇಲೆ ಯಾರಾದರೂ ದಬ್ಬಾಳಿಕೆ ನಡೆಸಿದ್ದಾರೆ ಅಂತ ಅನಿಸಿದಾಗ, ಎಲ್ಲ ಸಂದರ್ಭದಲ್ಲೂ ಕೂಡ ನಿನ್ನಕ್ಕು ಅದನ್ನು ಸುಧಾರಿಸು. ಅಷ್ಟೇ ಅಲ್ಲ, ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ, ಇದು ಜಗತ್ತಿಗೆ ಒಂದು ಅಂತರಂಗ ಇದೆ, ಅದು ಏನೇನೋ ಕೆಲಸವನ್ನು ಮಾಡ್ತಾ ಇರುತ್ತೆ. ಪೊಗು ನೀನು ಜೀವಾಂತರಂಗದಲ್ಲಿ, ಆ ಎಲ್ಲ ವಸ್ತುಗಳ ಅಂತರಂಗವನ್ನು ಪ್ರವೇಶ ಮಾಡುವ ಒಂದು ಶಕ್ತಿಯನ್ನು ಪಡ್ಕೋ. ಕೊನೆಯದಿದೆಯಲ್ಲ, ಎಲ್ಲಿವರೆಗೆ ನಗಬೇಕು ಗೊತ್ತಾ? ನಗು ಅಂದರೆ ಪ್ರಸನ್ನತೆ. ಎಲ್ಲಿವರೆಗೆ ಪ್ರಸನ್ನತೆ ಇಟ್ಕೊಳ್ಬೇಕು ಗೊತ್ತಾ? ಇವರು ಹೇಳ್ತಾರೆ, ಹೌದು ಹೇಳ್ತೇನೆ, ನಗು ನಗುತ್ತೆ ಬಾಳ್ ತೆರಳು. ಎಷ್ಟು ಸರಳವಾಗಿದೆ, ಎಷ್ಟು ಇದು ಆಶ್ಚರ್ಯ ಆಗುತ್ತೆ ಈ ಮಾತು. ನಗು ನಗುತ್ತೆ ಬಾಳು ಅಂತಂದಾಗ ಕೊನೆಗೆ ತೆರಳು, ಹೊರಟ್ಬಿಡು, ಮೂಟೆ ಕಟ್ಟಿಬಿಟ್ಟು ಹೊರಡಬೇಕು. ನೀವು ಯಾವತ್ತು ಹೋಗ್ತಿರೋ ಗೊತ್ತಿಲ್ಲ. ಆದ್ದರಿಂದ ನೀನು ಜಗದಲ್ಲಿ ಇರಬೇಕಾದ ರೀತಿ ಇದು.
2: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

ಎಲ್ಲರಿಗೂ ನಮಸ್ಕಾರ. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 1:33. ಮತ್ತೆ ನೀವು ಕೇಳ್ತಾ ಇದ್ದೀರಾ FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಫ್ರೆಂಡ್ಸ್, ಒಂದು ನಗು ಸಾಕು ಅಪರಿಚಿತರನ್ನ ಪರಿಚಯವಾಗಿ ಮಾಡಿಸಲು, ಒಂದು ಮಾತು ಸಾಕು ಪರಿಚಿತರನ್ನು ಸ್ನೇಹಿತರಲಾಗಿಸಲು. ಆದರೆ ಒಬ್ಬ ನಿಜವಾದ ಸ್ನೇಹಿತ ಸಾಕು ಇಡೀ ಜೀವನವನ್ನ ಸುಂದರವಾಗಿಸಲು. ನಮಸ್ಕಾರ ಸ್ನೇಹಿತರೆ, ನಿಮ್ಮ ನೆಚ್ಚಿನ ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ನೆಲ್ಮೆಯ ಸ್ವಾಗತ, ಸುಸ್ವಾಗತ. ಇವತ್ತು ಫ್ರೆಂಡ್ಶಿಪ್ ಡೇ. ಆದರೆ ಒಂದು ಪ್ರಶ್ನೆ, ಸ್ನೇಹಕ್ಕೆ ಒಂದು ದಿನ ಅಂತ ಆಚರಿಸುವ ಪದ್ಧತಿ ಹೇಗೆ ಶುರು ಆಯಿತು ಗೊತ್ತಾ? ಇದು ಕೇವಲ ಗ್ರೀಟಿಂಗ್ ಕಾರ್ಡ್ ಮಾರಲು ಶುರುವಾದ ದಿನವೇ, ಅಥವಾ ಜಗತ್ತಿಗೆ ಶಾಂತಿ ಸಾರಲು ಹುಟ್ಟಿದ ಒಂದು ಮಹತ್ವದ ಆಲೋಚನೆಯೇ? ಇವತ್ತು ಲಂಚ್ ಬಾಕ್ಸ್ನಲ್ಲಿ ಈ ಕುತೂಹಲಕಾರ ಕಥೆಯನ್ನ ಕೇಳ್ತಾ ಸಾಗೋಣ. ಇವತ್ತು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೇಳ್ತಿರುವ FM ರೈನ್ಬೋ ಕೇಳ್ತಿರುವ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹಾಗೂ ಈ ಹಾಡು ಇವತ್ತಿನ ದಿನ ನಮ್ಮ ಸ್ನೇಹ ಲೋಕಕ್ಕೆ ಅರ್ಪಿತ.

ಸ್ನೇಹಕ್ಕೆ ಒಂದು ದಿನ ಆಚರಿಸುವ ಪದ್ಧತಿ ಹೇಗೆ ಶುರು ಆಯಿತು ಅಂತ ನಾವಿವತ್ತು ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಕ್ತಾ ಇದ್ವಿ. ಫ್ರೆಂಡ್ಶಿಪ್ ಡೇಯ ಮೊದಲ ಹೆಜ್ಜೆ 1919 ಅಮೆರಿಕಾದಲ್ಲಿ ಶುರು ಆಯಿತಂತೆ. ಹಾಲ್ಮಾರ್ಕ್ ಗ್ರೀಟಿಂಗ್ ಕಾರ್ಡ್ ಸಂಸ್ಥೆಯ ಸ್ಥಾಪಕರಾದ ಜಾಯ್ಸ್ ಹಾಲ್ಸ್ ಸ್ನೇಹಿತರಿಗೆ ಶುಭಾಶಯ ಪತ್ರ ಕಳಿಸುವ ಸಂಪ್ರದಾಯ ಬೆಳೆಸಲು ಈ ದಿನವನ್ನು ಪ್ರಸ್ತಾಪಿಸ್ತಾರೆ. ಆರಂಭದಲ್ಲಿ ಇದರ ಉದ್ದೇಶ ವ್ಯಾಪಾರವೇ ಆಗಿದ್ರು ಯಾರಿಗೆ ಗೊತ್ತು, ಒಂದು ಸಣ್ಣ ಕಲ್ಪನೆ ಮುಂದೆ ಜಗತ್ತಿನಾದ್ಯಂತ ಭಾವನೆಗಳ ಹಬ್ಬ ಆಗುತ್ತೆ ಅಂತ. ಆ ದಿನಗಳಲ್ಲಿ ಹಲವಾರು ಇದು ಕೇವಲ ಕಾರ್ಡ್ ಮಾಡುವ ತಂತ್ರ ಅಂತ ತುಂಬ ಟೀಕಿಸ್ತಾರಂತೆ. ಕಾಲಕ್ರಮೇಣ ಅಮೆರಿಕದಲ್ಲಿ ಅದರ ಜನಪ್ರಿಯತೆ ಕಡಿಮೆ ಆಗೋಗುತ್ತೆ. ಆದರೆ ಭಾರತದಂತಹ ದೇಶಗಳಲ್ಲಿ ಈ ದಿನಕ್ಕೆ ಹೊಸ ಅರ್ಥ ಸಿಕ್ತು. ಫ್ರೆಂಡ್ಶಿಪ್ ಬ್ಯಾಂಡ್, ಚಿಕ್ಕ ಉಡುಗೊರೆ, ಒಂದು ಅಪ್ಪುಗೆ, ಒಂದು ಥ್ಯಾಂಕ್ ಯು, ಇವೆಲ್ಲ ಸೇರಿ ಈ ದಿನವನ್ನು ಭಾವನೆಗಳ ಹಬ್ಬವಾಗಿ ಮಾಡಿಬಿಟ್ಟಿದೆ. ನೀವು ಕೂಡ ನಿಮ್ಮ ಫ್ರೆಂಡ್ಸಿಗೆ ಇವತ್ತು ಖಂಡಿತವಾಗ್ಲೂ ಫ್ರೆಂಡ್ಶಿಪ್ ಬ್ಯಾಂಡ್ ಅಥವಾ ಒಂದು ಗ್ರೀಟಿಂಗ್ ಕಾರ್ಡ್ ಅಥವಾ ಒಂದು ಹಗ್ ಕೊಟ್ಟಿರ್ತೀರಾ ಅಂತ ಭಾವಿಸ್ತಾ ಈ ಹಾಡು ನಿಮಗೋಸ್ಕರ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸ್ನೇಹಕ್ಕೆ ಒಂದು ದಿನ ಆಚರಿಸುವ ಪದ್ಧತಿ ಹೇಗೆ ಶುರುವಾಯಿತು ಅಂತ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಅಮೆರಿಕ ವಿಷಯ ಕೇಳಿದ್ವಿ. ಹಾಗೆ 1958 ಪರಾಗ್ವೆಯ ವೈದ್ಯರಾದ ಡಾಕ್ಟರ್ ರಾಮೋನ್ ಆರ್ಟಿಮಿಯಾ ಬ್ರಾಚೋ ಮತ್ತೊಂದು ಸುಂದರ ಕನಸು ಕಾಣ್ತಾರೆ. ಸ್ನೇಹವು ಮನುಷ್ಯರನ್ನ ಮಾತ್ರವಲ್ಲ ದೇಶವನ್ನು ಕೂಡ ಒಂದಾಗಿಸಬಹುದು ಅಂತ. ಯುದ್ಧ ದ್ವೇಷ ಭಿನ್ನಾಭಿಪ್ರಾಯಗಳ ಮಧ್ಯೆ ಸ್ನೇಹವೇ ಶಾಂತಿಯ ಸೇತುವೆಯಾಗಬೇಕು ಎಂಬ ಉದ್ದೇಶದಿಂದ ಅವರು ವರ್ಲ್ಡ್ ಫ್ರೆಂಡ್ಶಿಪ್ ಕ್ರುಸೈಡ್ ಅನ್ನು ಆರಂಭಿಸುತ್ತಾರೆ. ಆಲೋಚನೆಗೆ ವಿಶ್ವವೇ ಬೆಂಬಲ ನೀಡುತ್ತೆ. 2011 ವಿಶ್ವಸಂಸ್ಥೆ July 30 ಇಂಟರ್ನ್ಯಾಷನಲ್ ಡೇ ಆಫ್ ಫ್ರೆಂಡ್ಶಿಪ್ ಅಂತ ಘೋಷಿಸುತ್ತೆ. ಅವರ ಸಂದೇಶ ಒಂದೇ, ಸ್ನೇಹಕ್ಕೆ ಭಾಷೆ ಇಲ್ಲ, ಗಡಿ ಇಲ್ಲ, ಜಾತಿ ಧರ್ಮ ದೇಶ ಎನ್ನುವ ಭೇದವೂ ಇಲ್ಲ ಅಂತ. ಭಾರತದಲ್ಲಿ ಮಾತ್ರ August 1 ಭಾನುವಾರ ಫ್ರೆಂಡ್ಶಿಪ್ ಡೇ. ಕಾರಣ ಏನೇ ಇರಲಿ, ನಾವು ಈ ದಿನವನ್ನು ನಮ್ಮದೇ ರೀತಿಯಲ್ಲಿ ಆಚರಿಸ್ಕೊತಾ ಇದ್ದೀವಿ. ಶಾಲೆಯ ಸ್ನೇಹಿತರು, ಕಾಲೇಜಿನ ಗೆಳೆಯರು, ಕಚೇರಿಯ ಸಹೋದ್ಯೋಗಿಗಳು, ಬಾಲ್ಯದ ಜೊತೆಗಾರರು, ಪ್ರತಿಯೊಬ್ಬರ ನೆನಪಿಗಳಿಗೂ ಈ ದಿನ ಒಂದು ಚಂದದ ಕಾರಣ. ನಿಮಗೂ ಕೂಡ ಬೆಳಗ್ಗೆಯಿಂದ ವಾಟ್ಸಪ್ಪಲ್ಲಿ ಫ್ರೆಂಡ್ಶಿಪ್ ಡೇ ಮೆಸೇಜ್ಗಳು ತುಂಬ ಬರ್ತಿದ್ರೆ ಖಂಡಿತವಾಗ್ಲೂ ಎಷ್ಟೇ ಬ್ಯುಸಿ ಇದ್ದರೂ ಒಂದು ರಿಪ್ಲೈನ ಮಾಡಿ. ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಂದರೆ ನಿಮ್ಮ ಒಂಥರ ಲೋಕ, ಸ್ನೇಹ ಲೋಕ, ನಿಮ್ಮ ಪ್ರಪಂಚ ಆಗಿಬಿಡ್ತಾರೆ.

ಹರಿಹರನ್ ಮತ್ತು ಗುರುಕಿರಣ್ ಅವರ ಧ್ವನಿಯಲ್ಲಿ ಆಪ್ತ ಮಿತ್ರ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಹಾಗೆ ಇಂದು ಸಂಜೆ 4 ಗಂಟೆಗೆ ನಿಮ್ಮ ನೆಚ್ಚಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ವಿಶೇಷ ಸಂಚಿಕೆ, ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಿದ, ಕಷ್ಟದ ಸಮಯದಲ್ಲೂ ಜೊತೆಯಾಗಿ ನಿಂತ, ನಗುವನ್ನು ಧೈರ್ಯವನ್ನು ಕೊಟ್ಟ ಆ ವಿಶೇಷ ಸ್ನೇಹಿತನ ಬಗ್ಗೆ ಅಥವಾ ಸ್ನೇಹಿತೆಯ ಬಗ್ಗೆ ನಮಗೂ ಕೂಡ ಸಂದೇಶ ಕಳಿಸಬಹುದು. 9408090103 ಆಯ್ಕೆಯಾದ ಸಂದೇಶಗಳು ಇಂದಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಓದಲಾಗುತ್ತದೆ. ನಿಮ್ಮ ಸ್ನೇಹದ ಕತೆ ಇನ್ನೊಬ್ಬರ ಹೃದಯವನ್ನ ಮುಟ್ಟಬಹುದು ಅಲ್ವಾ? ಹಾಗೆ ಲಂಚ್ ಬಾಕ್ಸ್ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಇನ್ನೇನು ತಲುಪಿಟ್ಟಿದ್ದೀವಿ. ಸ್ನೇಹದ ದಿನ ಗ್ರೀಟಿಂಗ್ ಕಾರ್ಡ್ ಮಾರಲು ಶುರುವಾಗಿರಬಹುದು ಅಥವಾ ಜಗತ್ತಿಗೆ ಶಾಂತಿ ಸಾರಲು ಹುಟ್ಟಿರಬಹುದು, ಆದರೆ ಇಂದು ಅದರ ಅರ್ಥವನ್ನ ಬರೆದಿರುವುದು ನಾವೇ. ಯಾಕೆ ಹೇಳಿ, ಸ್ನೇಹ ಅಂದ್ರೆ ಕ್ಯಾಲೆಂಡರ್ನಲ್ಲಿ ಬರುವ ಒಂದು ದಿನ ಅಲ್ವಲ್ಲ. ಕಷ್ಟ ಬಂದಾಗ ಮೊದಲ ನೆನಪಾಗುವ ಹೆಸರು. ವಯಸ್ಸು ಬದಲಾಗುತ್ತೆ, ವಿಳಾಸ ಬದಲಾಗುತ್ತೆ, ಉದ್ಯೋಗ ಬದಲಾಗುತ್ತೆ, ಜೀವನವೂ ಬದಲಾಗುತ್ತೆ, ಆದರೆ ಕೆಲವು ಸ್ನೇಹಿತರು ಮಾತ್ರ ನಮ್ಮ ಕಥೆಯ ಶಾಶ್ವತ ಅಧ್ಯಾಯಗಳಾಗಿ ಉಳಿದ್ಬಿಡುತ್ತಾರೆ. ಜೀವನ ಎಷ್ಟು ವರ್ಷ ಬದುಕಿದೀವಿ ಅನ್ನೋದು ಮುಖ್ಯವಲ್ಲ, ಆ ವರ್ಷಗಳನ್ನು ನಗುತ್ತಾ ಬದುಕುವಂತೆ ಮಾಡಿದ ಸ್ನೇಹಿತರು ಎಷ್ಟು ಜನ ಇದ್ದಾರೆ ಅನ್ನೋದು ನಿಜವಾದ ಸಂಪತ್ತು. ಇದೇ ಆಶಯದೊಂದಿಗೆ ನಿಮ್ಮ ಸ್ನೇಹಕ್ಕೆ, ನಿಮ್ಮ ನೆನಪುಗಳಿಗೆ, ನಿಮ್ಮ ಹೃದಯದ ಜನರಿಗೆ ನಮ್ಮ ಪ್ರೀತಿಯ ನಮನ. ನಾನು ಇಷ್ಟೊತ್ತು ಶಾಂತಲಾಜೆ ಇದ್ದಿದ್ದು ನಿಮ್ಮ ಲಂಚ್ ಬಾಕ್ಸ್ನಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಸ್ನೇಹವನ್ನ ಆಚರಿಸಿ ಸ್ನೇಹಿತರನ್ನ ಕಾಪಾಡಿ.

0: ಸ್ಟುಡಿಯೋದಲ್ಲಿ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಕೇಳಿ ದೋಪಹರ್ ಸಮಾಚಾರ್, ನಂತರ ನ್ಯೂಸ್ ಇನ್ ಇಂಗ್ಲಿಷ್ ಹಾಗೂ ಕನ್ನಡದಲ್ಲಿ ವಾರ್ತೆಗಳು.
1: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ. ಐ ಎಂ ಅನುಜಾ ಕುಮಾರ್ ವಿತ್ ದ ಮಿಡ್ ಡೇ ನ್ಯೂಸ್. ದ ಹೆಡ್ಲೈನ್ಸ್. Prime Minister Narendra Modi urges youth of the country to be physically fit and mentally strong in the run-up to the goal of Viksit Bharat. Launching Nasha Mukti Yuva for Viksit Bharat Sankalp Abhiyan, Mr. Modi said young people should stay away from drugs and embrace a healthy lifestyle. Heavy rains continue to wreak havoc in Kerala. 8 people reported killed, thousands shifted to relief camps. US President Donald Trump puts on hold planned military attack on Iran, claiming framework of a potential agreement had been reached. In badminton, Tanvi Sharma claims her maiden BWF World Tour title at Taipei Open. And in Commonwealth Games, India enters the final day with 4th place in medal tally, including 13 gold. And now the news in detail. Prime Minister Narendra Modi today said that as India moves towards becoming a Viksit Bharat, the nation's youth must be physically fit, mentally strong and full of self-confidence. Speaking on the launch of Nasha Mukti Yuva for Viksit Bharat Sankalp Abhiyan virtually in New Delhi today, Mr. Modi said young people should always stay away from drugs and embrace a healthy lifestyle.
2: Aaj hum sabhi jis abhiyan ke sakshi ban rahe hain, wo abhiyan व्यक्ति के लिए है, परिवार के लिए है, समाज के लिए भी है और सबसे बड़ी बात है ये राष्ट्र के लिए है. आज जब देश ने विकसित भारत का लक्ष्य तय किया है तो इसके लिए आवश्यक है देश का युवा तन से स्वस्थ हो, मन से स्वस्थ हो, आत्मविश्वास से भरपूर हो और ಡ್ರಗ್ ಜೈಸಿ ಘಾತಕ್ ಆದತ್ ಸೆ ಹಮೇಶಾ ಹಮೇಶಾ ದೂರ್ ಹೋ.
1: He added that the launch will mark the beginning of a 100-week nationwide Jan Bhagidari campaign against substance abuse.
2: ಆಜ್ ಲಿಯಾ ಗಯಾ ಯೇ ಸಂಕಲ್ಪ ಆನೆ ವಾಲೆ 100 ಸಪ್ತಾಹ ತಕ್ ಲಗಾತಾರ್ ಐಸೆ ಹಿ ಆಗೆ ಬಢೇಗಾ. ಹರ್ ರವಿವಾರ ಕಲಾ ಸಂಸ್ಕೃತಿ ಸ್ಪೋರ್ಟ್ಸ್ ಮೆಡಿಟೇಷನ್ ಅಧ್ಯಾತ್ಮ ಔರ್ ಸೇವಾ ಸೆ ಜುಡಿ ಗತಿವಿಧಿಯಾ ಹೋಗಿ. ನಶಾ ಮುಕ್ತಿ ಕಾ ಸಂದೇಶ ನಯೆ ಲೋಗೋ ತಕ್ ಪಹುಂಚೇಗಾ. ಆನೆ ವಾಲೆ 100 ರವಿವಾರ ನಶಾ ಮುಕ್ತ ಭಾರತ್ ಕಿ ದಿಶಾ ಮೇ 100 ಮಜಬೂತ್ ಕದಮ್ ಹೋಗೆ, 100 ಮಜಬೂತ್ ಸ್ಟೆಪ್.
1: Mr. Modi said drug addiction diverts people from their goals and distances them from achieving their dreams. He said that addiction not only destroys families,

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಕಾವೇರಿ ಜಲ ವಿವಾದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ. ಕನ್ನಡಿಗರ ಹಿತ ಕಾಯಲು ಬದ್ಧ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕರ್ನಾಟಕದ ಹಿತಾಸಕ್ತಿ ರಕ್ಷಣೆ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ಗೆ ಬಿವೈ ವಿಜಯೇಂದ್ರ ಮನವಿ. ನೀರು ವ್ಯರ್ಥವಾಗದಂತೆ ಕಾಲುವೆಗಳ ತ್ವರಿತ ನಿರ್ವಹಣೆಗೆ ಅಧಿಕಾರಿಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ನಿರ್ದೇಶನ. ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ರಾಜ್ಯಾದ್ಯಂತ ಇಂದು ಲಿಖಿತ ಪರೀಕ್ಷೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಕಾವೇರಿ ನದಿ ನೀರಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ವಪಕ್ಷ ಸಭೆ ನಡೆಯಿತು. ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ, ಎಚ್ಡಿ ಕುಮಾರಸ್ವಾಮಿ, ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ಸಂಸದ ಗೋವಿಂದ ಕಾರಜೋಳ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಛಲವಾದಿ ನಾರಾಯಣಸ್ವಾಮಿ, ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಜಲ, ನಾಡು, ನುಡಿ ವಿಚಾರ ಬಂದಾಗ ಎಲ್ಲರೂ ಪಕ್ಷಭೇದ ಮರೆತು ಒಗ್ಗಟ್ಟಿನಿಂದ ನಿಲ್ಲಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಕಾವೇರಿ ಜಲವಿವಾದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಂದು ನಡೆದ ಸರ್ವಪಕ್ಷ ಸಭೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕಾವೇರಿ ವಿಚಾರವಾಗಿ ರಾಜ್ಯಕ್ಕೆ ತಲೆದೋರಿರುವ ಸಮಸ್ಯೆಯನ್ನು ಎದುರಿಸುವ ನಿಟ್ಟಿನಲ್ಲಿ ಇಂದು ಚರ್ಚಿಸಿ ಸಮಾಲೋಚನೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ. ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಎಲ್ಲ ಕಾನೂನಾತ್ಮಕ ಅವಕಾಶಗಳನ್ನು ಬಳಕೆ ಮಾಡಿಕೊಂಡು ಕನ್ನಡಿಗರ ಹಿತ ಕಾಯಲು ಬದ್ಧರಿದ್ದೇವೆ ಎಂದು ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಜನರ ಹಿತ ಕಾಪಾಡುವಂತಹ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪತ್ರ ಬರೆದಿದ್ದಾರೆ. ತಮಿಳುನಾಡಿಗೆ ಗೌರವ ನೀಡುತ್ತಾ ಕರ್ನಾಟಕದ ಹಿತಾಸಕ್ತಿ ರಕ್ಷಿಸುವ ಮೂಲಕ ಉಭಯ ರಾಜ್ಯಗಳ ಐತಿಹಾಸಿಕ ಬಾಂಧವ್ಯಕ್ಕೆ ನೆರವಾಗುವ ನಿಟ್ಟಿನಲ್ಲಿ ಜೋಸೆಫ್ ವಿಜಯ್ ನಿಲುವು ತೆಗೆದುಕೊಳ್ಳುವ ವಿಶ್ವಾಸವಿದೆ ಎಂದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಭೇಟಿ ವೇಳೆಯಲ್ಲಿ ಕರ್ನಾಟಕದ ರೈತರು ಹಾಗೂ ನಾಗರಿಕರ ಹಿತರಕ್ಷಣೆಗೆ ಗಮನ ಹರಿಸಬೇಕಾಗಿದೆ ಎಂದು ಅವರು ಒತ್ತಾಯಿಸಿದರು. ಕಾವೇರಿ ಮಹಾನಗರ ಬೆಂಗಳೂರು ಮತ್ತು ಅಚ್ಚುಕಟ್ಟು ಪ್ರದೇಶದ ಅನೇಕ ಪಟ್ಟಣಗಳ ಕೋಟ್ಯಂತರ ಜನರ ಜೀವನಾಡಿಯಾಗಿದೆ. ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಕನ್ನಡಿಗರು ಮತ್ತು

0: ಶಿರೋಮಣಿ ಗುರು ಶ್ರೀ ರವಿದಾಸರ 650ನೇ ವರ್ಷದ ಜಯಂತಿ ಅಂಗವಾಗಿ ದೇಶಾದ್ಯಂತ ಶ್ರೀ ಗುರು ರವಿದಾಸ್ ಮಹಾರಾಜ್ ಅವರ ಕಳಶ ವಂದನೆ ಅಭಿಯಾನ ಹಾಗೂ ಯಾತ್ರೆ ವಿಜೃಂಭಣೆಯಿಂದ ನಡೆಯುತ್ತಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಎಲ್ಲಾ ರಾಜ್ಯಗಳಿಗೆ ಪವಿತ್ರ ಕಳಶವನ್ನು ಕಳುಹಿಸಿದ್ದು, ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಳಶವನ್ನು ಸ್ವೀಕರಿಸಿದರು. ಬಳಿಕ ಅವರು ಮಾತನಾಡಿ, ಸಮಾಜ ನಿರ್ಮಾಣ ಮಾಡಬೇಕು ಎಂಬ ಸಂದೇಶವನ್ನು ರಾಜ್ಯದ ಮೂಲೆ ಮೂಲೆಗೆ ಹರಡಲಿದ್ದಾರೆ. ಈ ಸಂಬಂಧ ಜಾಗೃತಿ ಮೂಡಿಸಲು ಎಲ್ಲಾ ಕಾರ್ಯಗಳನ್ನು ಪಕ್ಷದ ಕಾರ್ಯಕರ್ತರು ಮಾಡಲಿದ್ದಾರೆ ಎಂದರು. ರಾಜ್ಯ ಉಸ್ತುವಾರಿ ಡಾ ರಾಧಾ ಮೋಹನ್ ದಾಸ್ ಸಿಂಗ್, ಸಹ ಉಸ್ತುವಾರಿ ಪಿ ಸುಧಾಕರ್ ರೆಡ್ಡಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಡ್ಯ ಕೊಡಗಿನಲ್ಲಿ ಭಾರೀ ಮಳೆಯಾಗುತ್ತಿರುವ ಪರಿಣಾಮ ಮಂಡ್ಯ ಜಿಲ್ಲೆಯ KRS ಜಲಾಶಯದ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ಒಟ್ಟು 124.80 ಅಡಿ ನೀರಿನ ಸಂಗ್ರಹ ಸಾಮರ್ಥ್ಯದ KRS ಜಲಾಶಯದಲ್ಲಿನ ಇಂದಿನ ನೀರಿನ ಮಟ್ಟ 96.90 ಅಡಿ ಇದೆ. ಕೊಡಗು ಮತ್ತು ಕಬಿನಿ ಜಲಾಶಯದಿಂದ ಹೆಚ್ಚಿನ ನೀರು ಹರಿದು ಬರುತ್ತಿರುವುದರಿಂದ ಅಣೆಕಟ್ಟಿನ ನೀರಿನ ಒಳಹರಿವು 20,477 ಕ್ಯೂಸೆಕ್ಸ್ ಇದೆ. ನೀರಿನ ಹೊರಹರಿವು 1,766 ಕ್ಯೂಸೆಕ್ಸ್ ಇದೆ. ರೈತರ ಹಿತದೃಷ್ಟಿಯಿಂದ ಕಾಲುವೆಯ ದುರಸ್ತಿ ಹಾಗೂ ನಿರ್ವಹಣಾ ಕಾರ್ಯಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ಯಾವುದೇ ರೀತಿಯ ನೀರು ವ್ಯರ್ಥವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿಯಿಂದ GRBC ಕಾಲುವೆಗೆ ನೀರು ಎತ್ತುವ ಯೋಜನೆಯ ಪಂಪ್ ಹೌಸ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಮಾತನಾಡಿದ ಸಚಿವರು, ನೀರು ಪೋಲಾಗದಂತೆ ನೋಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು. ಬಳಿಕ ಘೋಡಗೇರಿ, ಮೇಲ್ಮಟ್ಟಿ, ಗೊಡಚಿನಮಲ್ಕಿ ಸೇರಿದಂತೆ GRBC ಕಾಲುವೆಯ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಕಾಲುವೆಯ ದುರಸ್ತಿ ಕಾಮಗಾರಿಗಳು, ನೀರಿನ ಸೋರಿಕೆ ಉಂಟಾಗಿರುವ ಸ್ಥಳಗಳು ಹಾಗೂ ನೀರು ಸರಾಗವಾಗಿ ಹರಿಯುವ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ರಾಜ್ಯಾದ್ಯಂತ ಇಂದು ನಾಗರಿಕ ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ಲಿಖಿತ ಪರೀಕ್ಷೆ ನಡೆಯುತ್ತಿದೆ. ಸುಗಮ ಪರೀಕ್ಷೆಗಾಗಿ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ 61 ಕೇಂದ್ರಗಳಲ್ಲಿ ಸುಮಾರು 25,000 ಅಧಿಕ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಪರೀಕ್ಷಾ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 7 ಪರೀಕ್ಷಾ ಕೇಂದ್ರಗಳಲ್ಲಿ 3,463 ಅಭ್ಯರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದು, ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ KN ಅನುರಾಧ ತಿಳಿಸಿದ್ದಾರೆ. ದಾವಣಗೆರೆ ನಗರದ ಒಟ್ಟು 19 ಪರೀಕ್ಷಾ ಕೇಂದ್ರಗಳಲ್ಲಿ ಆಯೋಜಿಸಲಾದ ಈ ಪರೀಕ್ಷೆಗೆ ಅಭ್ಯರ್ಥಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಪರೀಕ್ಷೆಗಾಗಿ 11,031 ಅಭ್ಯರ್ಥಿಗಳು ಹೆಸರು ನೋಂದಾಯಿಸಿದ್ದರು. ಈ ಪೈಕಿ 559 ಅಭ್ಯರ್ಥಿಗಳು ಗೈರಾಗಿದ್ದಾರೆ ಎಂದು ವರದಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 9 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತಿದ್ದು, ಒಟ್ಟು 4,526 ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲು ನೋಂದಾಯಿಸಿಕೊಂಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯಡಿ ಪರಿಶಿಷ್ಟ ಪಂಗಡದ ರೈತರಿಗೆ ಲಾಭದಾಯಕ ಸುಸ್ಥಿರ ಸಮಗ್ರ ಕೃಷಿ ಪದ್ಧತಿ ಕುರಿತು 3 ದಿನಗಳ ಉಚಿತ ವಸತಿಯುಕ್ತ ತರಬೇತಿಯನ್ನು ಇದೇ 5-2 ದಿನ ಆಯೋಜಿಸಲಾಗಿದೆ. ತರಬೇತಿ ವೇಳೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕ ಆರ್ ರಜನಿಕಾಂತ್ ಸುಸ್ಥಿರ ಇಳುವರಿ ಹಾಗೂ ಪರ್ಯಾಯ ಬೆಳೆಗಳ ಕುರಿತು ಮಾಹಿತಿ ನೀಡಲಿದ್ದಾರೆ. ಹಿರಿಯ ಪಶು ವೈದ್ಯಾಧಿಕಾರಿ ಡಾ ನಾಗರಾಜ್ ವೈಜ್ಞಾನಿಕ ಹೈನುಗಾರಿಕೆ, ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಹಾಗೂ ಪ್ರಗತಿಪರ ಕೃಷಿಕ ಇಂದೂಧರ ಅವರು ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿಗಳ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ. ಆಸಕ್ತ ಪರಿಶಿಷ್ಟ ಪಂಗಡದ 43 ರೈತರು ತಮ್ಮ ಹೆಸರನ್ನು ನಾಳೆಯೊಳಗೆ ನೋಂದಾಯಿಸಿಕೊಳ್ಳಬೇಕಾಗಿದೆ. ನೋಂದಣಿಗಾಗಿ 8277931058 ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ. ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಿರಿಯ ನಾಗರಿಕ

ಶಿಕ್ಷಕರು ಹಾಗೂ ಸಂಸ್ಥೆಗಳಿಗೆ ನೀಡಲಾಗುವ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ದಾವಣಗೆರೆ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಹಾಯಕ ನಿರ್ದೇಶಕಿ ರಶ್ಮಿ ತಿಳಿಸಿದ್ದಾರೆ. ಶಿಕ್ಷಣ, ಸಾಹಿತ್ಯ, ಕಲೆ, ಕಾನೂನು, ಕ್ರೀಡೆ, ಪ್ರತಿಭೆ ಹಾಗೂ ಸಮಾಜ ಸೇವೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಿರಿಯ ನಾಗರಿಕರಿಗೆ 6 ವೈಯಕ್ತಿಕ ಪ್ರಶಸ್ತಿ ಹಾಗೂ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ 1 ಸಂಸ್ಥೆ ಸೇರಿದಂತೆ ಒಟ್ಟು 7 ಪ್ರಶಸ್ತಿಗಳನ್ನು ನೀಡಲಾಗುವುದು. ಅರ್ಹ ಹಿರಿಯ ನಾಗರಿಕರು ಮತ್ತು ಸಂಸ್ಥೆಗಳು ನಮೂನೆ 1 ಮತ್ತು 2 ದ್ವಿಪ್ರತಿಯಲ್ಲಿ ಅರ್ಜಿ ಸಲ್ಲಿಸಬೇಕು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ಜಲ ವಿವಾದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ. ಕನ್ನಡಿಗರ ಹಿತ ಕಾಯಲು ಬದ್ಧ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕರ್ನಾಟಕದ ಹಿತಾಸಕ್ತಿ ರಕ್ಷಣೆ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ಗೆ ವಿವೈ ವಿಜಯೇಂದ್ರ ಮನವಿ. ನೀರು ವ್ಯರ್ಥವಾಗದಂತೆ ಕಾಲುವೆಗಳ ತ್ವರಿತ ನಿರ್ವಹಣೆಗೆ ಅಧಿಕಾರಿಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ನಿರ್ದೇಶನ. ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ರಾಜ್ಯಾದ್ಯಂತ ಇಂದು ಲಿಖಿತ ಪರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 2:42. ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು, ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಈಗ ಎವರ್ಗ್ರೀನ್ ಕನ್ನಡ ಚಿತ್ರಗೀತೆಗಳ ಸಂಭ್ರಮ.

ಪಾವನಗಂಗಾ ಚಿತ್ರದಿಂದ ಆಕಾಶ ದೀಪವು ನೀನು ಹಾಡನ್ನು ಕೇಳಿದ್ವಿ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಸಾಹಿತ್ಯ ಚಿ ಉದಯ್ ಶಂಕರ್. ಸಂಗೀತ ರಾಜನ್ ನಾಗೇಂದ್ರ ಅವರದಾಗಿತ್ತು.

ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಎಲ್ಲ ಎಫ್ಎಂ ರೈನ್ಬೋ ಸ್ನೇಹಿತರಿಗೆ ಹೊಂಬಿಸಿಲು ಕಾರ್ಯಕ್ರಮಕ್ಕೆ ಸ್ವಾಗತ. ಅದಕ್ಕಿಂತ ಮುಂಚೆ ಎಲ್ಲ ಹೊಂಬಿಸಿಲು ಸ್ನೇಹಿತರಿಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಬಿಕಾಸ್ ನೀವು ಕೂಡ ನಮ್ಮ ಫ್ರೆಂಡ್ಸೇ ಅಲ್ವೇನ್ರಿ? ಯಾಕೆ ಅಂದರೆ ಸ್ನೇಹ ಅಂದರೆ ಕ್ಯಾಲೆಂಡರ್ನಲ್ಲಿ ಬರುವ ಒಂದು ದಿನ ಅಲ್ಲ, ಕಷ್ಟ ಬಂದಾಗ ಮೊದಲು ನೆನಪಾಗುವ ಹೆಸರು. ವಯಸ್ಸು ಬದಲಾಗತ್ತೆ, ವಿಳಾಸ ಬದಲಾಗತ್ತೆ, ಉದ್ಯೋಗನೂ ಬದಲಾಗತ್ತೆ, ಜೀವನವೂ ಬದಲಾಗತ್ತೆ. ಆದರೆ ಕೆಲವರು ಸ್ನೇಹಿತರು ಮಾತ್ರ ನಮ್ಮ ಕಥೆಯ ಶಾಶ್ವತ ಅಧ್ಯಾಯಗಳಾಗಿ ಉಳಿದ್ಬಿಡ್ತಾರೆ. ಸೊ ಹಾಗಾಗಿ ಹೊಂಬಿಸಲು ಕಾರ್ಯಕ್ರಮನ ಫ್ರೆಂಡ್ಶಿಪ್ ಡೇಗೆ ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಇಂದು ಜಗತ್ತು ಬೆಳಿಗ್ಗೆ ಏಳುವ ವೇಳೆ ಬದಲಾಗುತ್ತೆ. ಸಂಜೆಯಾಗುವಷ್ಟರಲ್ಲಿ ಮತ್ತೊಂದು ಹೊಸ ಸುದ್ದಿ, ಹೊಸ ಘಟನೆ. ತಂತ್ರಜ್ಞಾನ, ರಾಜಕೀಯ, ಅರ್ಥಶಾಸ್ತ್ರ, ವ್ಯಾಪಾರ, ಕ್ರೀಡೆ, ಸಿನಿಮಾ, ಪರಿಸರ, ಪ್ರತಿ ಕ್ಷಣವು ಮಾಹಿತಿಯ ಸಾಗರ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಈ ಜ್ಞಾನ ಸಾಗರದಲ್ಲಿ ನಿಮ್ಮನ್ನ ಇನ್ನೊಂದು ಸ್ವಲ್ಪ ಆಳಕ್ಕೆ ಕರ್ಕೊಂಡು ಹೋಗುವಂತ ಪ್ರಯತ್ನ ಇಂದಿನ ಕ್ವಿಜ್ ಕಾರ್ಯಕ್ರಮ ಹೊಂಬಿಸಿಲು. ಸರಿ, ಹಾಗಾದ್ರೆ ರೆಡಿ ಆಗಿದ್ದೀರಾ? ಸೊ ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆ, 9480901013. ನಮ್ಮ ಮೊದಲನೆಯ ಪ್ರಶ್ನೆ. ಖ್ಯಾತ ನಿರ್ದೇಶಕ ನಿತೀಶ್ ತಿವಾರಿ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಮುಂಬರುವ ಬಿಗ್ ಬಜೆಟ್ ರಾಮಾಯಣ ಚಲನಚಿತ್ರದಲ್ಲಿ ರಾವಣನ ಪಾತ್ರವನ್ನು ನಿರ್ವಹಿಸುತ್ತಿರುವ ನಟ ಯಾರು? ನನ್ನ ಪ್ರಶ್ನೆ ಮತ್ತೊಮ್ಮೆ, ಖ್ಯಾತ ನಿರ್ದೇಶಕ ನಿತೀಶ್ ತಿವಾರಿ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಬಿಗ್ ಬಜೆಟ್ ರಾಮಾಯಣ ಚಲನಚಿತ್ರದಲ್ಲಿ ರಾವಣನ ಪಾತ್ರವನ್ನು ನಿರ್ವಹಿಸುತ್ತಿರುವ ನಟ ಯಾರು ಅಂತ ಗೊತ್ತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013ಗೆ ಖಂಡಿತವಾಗ್ಲೂ ಸಂದೇಶ ಕಳಿಸಿ. ಮೊದಲು ಬಂದ 10 ರಿಂದ 12 ಹೆಸರುಗಳನ್ನು ನಾನು ಓದ್ತೀನಿ. ಆಟ ಅಂದರೆ ನಿಯಮ ಇರಬೇಕಲ್ಲ, ಖಂಡಿತವಾಗ್ಲೂ ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳ್ತಾ ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

ಸಿಲೋ ಕ್ವಿಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ನನ್ನ ಪ್ರಶ್ನೆಯಾಗಿತ್ತು, ಖ್ಯಾತ ನಿರ್ದೇಶಕ ನಿತೀಶ್ ತಿವಾರಿ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಮುಂಬರುವ ಬಿಗ್ ಬಜೆಟ್ ರಾಮಾಯಣ ಚಲನಚಿತ್ರದಲ್ಲಿ ರಾವಣನ ಪಾತ್ರ ನಿರ್ವಹಿಸುತ್ತಿರುವ ಯಾರು ನಟ ಅಂತ? ಸೊ ನಿಮ್ಗೆ ಎಲ್ಲರೂ ಗೊತ್ತು, ನಮ್ಮ ಖ್ಯಾತ ನಟ, ಕನ್ನಡದ ರಾಕಿಂಗ್ ಸ್ಟಾರ್ ಯಶ್. ಹೌದು, ನಿರ್ದೇಶಕ ನಿತೀಶ್ ತಿವಾರಿ ಅವರ ಮುಂಬರುವ ಮಹಾಕಾವ್ಯ ರಾಮಾಯಣದಲ್ಲಿ ಕನ್ನಡದ ಸೂಪರ್ ಸ್ಟಾರ್ ರಾಕಿಂಗ್ ಸ್ಟಾರ್ ಯಶ್ ಲಂಕಾದ ಪ್ರಬಲ ರಾಕ್ಷಸರಾಜ ರಾವಣನ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಈ

ನಿಮಗೆ ಯಶ್ ಅವರು ಸಹ ನಿರ್ಮಾಪಕರು ಕೂಡ ಆಗಿದ್ದಾರೆ. ಅವರು ತಮ್ಮ ಬ್ಯಾನರ್ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅಲ್ಲಿ ಅದರ ಮೂಲಕ ನಿತೀಶ್ ಮಲ್ಹೋತ್ರಾ ಅವರ ಜೊತೆ ಅವರು ಒಂದು ನಿರ್ಮಿಸ್ತಾ ಇದ್ದಾರೆ. ಸೊ ಈ ಚಿತ್ರದಲ್ಲಿ ಬಹಳಷ್ಟು ಹೊಸ ಪಾತ್ರಗಳು ಕೂಡ, ಅಂದರೆ ಹೊಸ ಕ್ಯಾರೆಕ್ಟರ್ಸ್ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೋಡೋಣ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ. ಸೊ ಫಸ್ಟು ಸರಿಯಾಗಿ ಉತ್ತರ ಕೊಟ್ಟಿದ್ದಂತಹವರು ಜಗದಾಂಬಿಕಾ ಹಂಸವೇಣಿ, ನಂತರ ಬಿಂದು ಪ್ರಕಾಶ್ ಅವರು ಕಳಿಸಿದ್ದಾರೆ ಬೆಂಗಳೂರಿನಿಂದ, ಸುಧಾ ಬೂದಿಹಾಳ್ ಅವರು ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟಿಂದ, ಹಾಗೆ ಹೊನ್ನೂರಿನಿಂದ ಹೊನ್ನೂರು ಅಲಿ ಅವರು ಕಳಿಸಿದ್ದಾರೆ, ದೇವಿ ಸಿಂಗ್ ಸರೋಜ್ ಸಿಂಗ್ ಚಾಮರಾಜಪೇಟೆಯಿಂದ ವೆಂಕೋಬಾ ಅವರು ಕಳಿಸಿದ್ದಾರೆ, ಹಾಗೆ ಸುಮಿತ್ರಾ ಅವರು ಸಂಡೂರಿನಿಂದ ಕಳಿಸಿದ್ದಾರೆ, ಅನಿಲ್ ಬೇಷ್ಟಣ್ಣನ್ ಅವರು ಸಂತೋಷ್ ದಾಸ್ ಕೆಂಗೇರಿಯಿಂದ, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಹೆಬ್ಬಾಳದಿಂದ ರಮೇಶ್, ನಿತ್ಯ ನೆಲಮಂಗಲದಿಂದ ಪದ್ಮಾವತಿ ಹುಬ್ಬಳ್ಳಿಯಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹೆಚ್ ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರಿನಿಂದ, ಸುಮಾ ಅವರು ತುಮಕೂರಿನಿಂದ, ಉದಯ್ ಅವರು ಉಡುಪಿಯಿಂದ, ಹಾಗೆ ನಂಜನಗೂಡಿನಿಂದ ಜ್ಯೋತಿ, ಹೊಸಪೇಟೆಯಿಂದ ರಾಜು, ವೀರಣ್ಣಗೌಡ ಅವರು ಕೂಡ ಕಳಿಸಿದ್ದಾರೆ, ಹಾಗೆ ಜೀವಿತ ಸಿ ಅವರು ಕೂಡ. ಸೊ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ನನ್ನ ಎರಡನೇ ಪ್ರಶ್ನೆ, 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯರ 48 kg ವೆಯ್ಟ್ ಲಿಫ್ಟಿಂಗ್ನಲ್ಲಿ ಭಾರತಕ್ಕೆ ಐತಿಹಾಸಿಕ 3ನೇ ಸತತ ಚಿನ್ನದ ಪದಕ ಗೆದ್ದವರು ಯಾರು? ಮತ್ತೊಮ್ಮೆ, 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯರ 48 kg ವೆಯ್ಟ್ ಲಿಫ್ಟಿಂಗ್ನಲ್ಲಿ ಭಾರತಕ್ಕೆ ಐತಿಹಾಸಿಕ 3ನೇ ಬಾರಿ ಸತತ ಚಿನ್ನದ ಪದಕವನ್ನು ಗೆದ್ದವರು ಯಾರು ಅಂತ ಗೊತ್ತಿದ್ದರೆ ಸಂದೇಶ ಕಳಿಸಿ 9480901013.

ಫ್ರೆಂಡ್ಶಿಪ್ ಡಿ ಸ್ಪೆಷಲ್ ಹೋಮ್ ಬಿಸಿಲು ಕ್ವಿಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ನನ್ನ ಪ್ರಶ್ನೆಯಾಗಿತ್ತು, 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯರ 48 kg ವೆಯ್ಟ್ ಲಿಫ್ಟಿಂಗ್ನಲ್ಲಿ ಭಾರತಕ್ಕೆ ಐತಿಹಾಸಿಕ 3ನೇ ಸತತ ಚಿನ್ನದ ಪದಕ ಗೆದ್ದವರು ಯಾರು ಅಂತ ಸರಿಯಾದ ಉತ್ತರ ನೋಡೋದಾದರೆ ಎಸ್, ಮಣಿಪುರದ ಮೀರಾಬಾಯಿ ಚಾನು ಅವರು. ಸೊ ಯಾರ್ಯಾರು ಸರಿಯಾದ ಉತ್ತರ ಕಳಿಸಿದ್ದಾರೆ, ಆದಷ್ಟು ನಾನು ಹೆಸರುಗಳನ್ನು ಹಿಂದೆ ನೀವು ಕಳಿಸಿದ್ದಂತಹ ಫಸ್ಟ್ ಪ್ರಶ್ನೆಗೆ ಉತ್ತರ ಕಳಿಸಿದ್ರಲ್ಲ ಅವರ ಹೆಸರನ್ನು ಓದಕ್ಕೆ ಮೋಸ್ಟ್ಲಿ ನಾನು ಓದೋದಿಲ್ಲ. ಯಾರ್ಯಾರು ಹೊಸ್ತ ಕಳಿಸಿದಿರಲ್ಲ ಅವ್ರ ಹೆಸರು ಓದ್ತೀನಿ. ಹಾಗಾಗಿ ದಯಮಾಡಿ ಯಾರು ಬೇಜಾರು ಮಾಡ್ಕೋಬಾರ್ದು. ಯಾರ್ಯಾರು ಸರಿಯಾಗಿ ಉತ್ತರ ಕಳಿಸಿದ್ದಾರೆ ಅನ್ನೋದಾದರೆ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ವಿಧಾತ್ರಿ ಜೆ ಎಸ್ ಅವರು ಗಾಂಧಿ ಬಜಾರ್ನಿಂದ, ಪೂರ್ಣಿಮಾ ಲಾಲ್ಬಾಗ್ನಿಂದ, ಹಾಗೆ ಭಗೀರಥಿ ಶಿವಕುಮಾರ್ ಬಸವನಗುಡಿಯಿಂದ, ಪೂರ್ಣಿಮಾ ಬೆಂಗಳೂರಿನಿಂದ, ಪ್ರತಿಮಾ ಸಾನ್ವಿ ಹೊಸನಗರದಿಂದ, ಎಸ್ ಎಂ ಶೋಭಾ ಹಾಸನದಿಂದ, ಹೆಚ್ ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರಿನಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಮಂಜುಶ್ರೀ ಧಾರವಾಡದಿಂದ, ಜೀವನ ಜ್ಯೋತಿ ಅವರು ನಂಜನಗೂಡಿನಿಂದ, ರಾಜ್ಕುಮಾರ್ ಕಾತರಕಿ ಕೆ ಎಚ್ ಬಿ ಕಾಲನಿಯಿಂದ, ಹಾಗೆ ಉದಯ್ ಕರ್ಕೇಕರ್ ಉಡುಪಿಯಿಂದ, ಇವರೆಲ್ಲರೂ ಕೂಡ ಸರಿಯಾದ ಉತ್ತರ ಕಳಿಸಿದ್ದಾರೆ ಮೀರಾಬಾಯಿ ಚಾನು ಅಂತ. ಹೌದು, 2026 ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯ 48 kg ವಿಭಾಗದಲ್ಲಿ ಚಿನ್ನ ಗೆದ್ದು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಸತತ 3ನೇ ಬಾರಿ ಚಿನ್ನದ ಪದಕ ಗೆದ್ದ ಭಾರತದ ಮೊದಲ ವೆಯ್ಟ್ ಲಿಫ್ಟಿಂಗ್ ಅಲ್ಲಿ ಒಬ್ಬರಾಗಿದ್ದಾರೆ ಮೀರಾಬಾಯಿ ಚಾನು ಅವರು.

ಸೊ ಹಾಗೆ ಹೊಂಬಿಸಿಲ್ನಲ್ಲಿ ಇವತ್ತೊಂದು ಫ್ರೆಂಡ್ಶಿಪ್ ಡೇ ಬಗ್ಗೆ ಒಂದು ಪ್ರಶ್ನೆ, ಓಕೆನಾ? ನೋಡೋಣ. ಸೊ 1930 ಫ್ರೆಂಡ್ಶಿಪ್ ಡೇಯನ್ನು ಮೊದಲ ಬಾರಿಗೆ ಪ್ರಚಾರ ಮಾಡಿದ ಅಮೆರಿಕದ ಗ್ರೀಟಿಂಗ್ ಕಾರ್ಡ್ಸ್ ಸಂಸ್ಥೆ ಇತ್ತು, ಒಂದು ಹಾಲ್ಮಾರ್ಕ್ ಅಂತ ಒಂದು ಗ್ರೀಟಿಂಗ್ ಕಾರ್ಡ್ಸ್ ಸಂಸ್ಥೆ. ಅದರ ಸಂಸ್ಥಾಪಕರು ಯಾರು? ಸೊ ಇವರೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು 1930 ಫ್ರೆಂಡ್ಶಿಪ್ ಡೇ ಅಂತ ಮೊದಲ ಬಾರಿಗೆ ಪ್ರಚಾರ ಮಾಡಿ, ಅದು ಒಂದು ಬಿಸ್ನೆಸ್ ಗಿಮಿಕ್ಸ್ ಆಗಿರ್ಬೋದು, ಏನಾರು ಆಗಿರ್ಬೋದು. ಹಾಲ್ಮಾರ್ಕ್ ಕಂಪನಿಯ ಈ ಸಂಸ್ಥಾಪಕರು ಯಾರು ಅಂತ ನಿಮಗೇನಾದರೂ ಗೊತ್ತಿದ್ರೆ ಖಂಡಿತವಾಗ್ಲೂ ಸಂದೇಶ ಕಳಿಸಿ 9480901013. ನನ್ನ ಪ್ರಶ್ನೆ ಇನ್ನೊಂದು ಸಲ, ಇನ್ ಕೇಸ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ, 1930 ಫ್ರೆಂಡ್ಶಿಪ್ ಡೇ ಅನ್ನ ಯಾರು ಸ್ಟಾರ್ಟ್ ಮಾಡ್ತಾರಲ್ಲ ಯಾವಾಗ್ಲಾರು ಅನ್ಸಲ್ಲ. ಸೊ ಅಮೆರಿಕಾದ ಒಬ್ಬ ಹಾಲ್ಮಾರ್ಕ್ ಕಂಪನಿ, ಗ್ರೀಟಿಂಗ್ ಕಾರ್ಡ್ ಕಂಪನಿ ಆ ಸಂಸ್ಥಾಪಕರು ಕಳಿಸ್ತಾರೆ. ಅವ್ರು ಯಾರು ಅಂತ ಗೊತ್ತಿದ್ರೆ, ಗೊತ್ತಿದೆಯಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಖಂಡಿತವಾಗ್ಲೂ ಕಳಿಸ್ಬಹುದು. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮತ್ತೊಮ್ಮೆ ಅಂತ ಹೇಳ್ತಾ ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇರ್ತೀನಿ.

ಹಾ, ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡ್ತಾ ಫ್ರೆಂಡ್ಶಿಪ್ ಡೇ ಬಗ್ಗೆ ಒಂದು ಪ್ರಶ್ನೆ ಆಗಿತ್ತು. 1930 ಫ್ರೆಂಡ್ಶಿಪ್ ಡೇನ ಮೊದಲ ಬಾರಿಗೆ ಪ್ರಚಾರ ಮಾಡಿದ ಅಮೆರಿಕದ ಗ್ರೀಟಿಂಗ್ ಕಾರ್ಡ್ಸ್, ಹಾಲ್ಮಾರ್ಕ್ ಗ್ರೀಟಿಂಗ್ ಕಾರ್ಡ್ ಸಂಸ್ಥಾಪಕರು ಯಾರು ಅಂತ ಬಹಳಷ್ಟು ಜನ ಸರಿಯಾದ ಉತ್ತರ ಕಳಿಸಿದ್ದೀರಾ, ಜಾಯ್ಸ್ ಹಾಲ್ಸ್ ಅಂತ. ಸೊ ಜಾಯ್ಸ್ ಹಾಲ್ಸ್ ಅವರ ಹಾಲ್ಮಾರ್ಕ್ ಗ್ರೀಟಿಂಗ್ ಕಾರ್ಡ್ ಸಂಸ್ಥೆಯು ಸ್ಥಾಪಕರಾಗಿದ್ದರು. 1930 ಸ್ನೇಹಿತರಿಗಾಗಿ ಶುಭಾಶಯ ಪತ್ರಗಳನ್ನು ಕಳಿಸುವ ಸಂಪ್ರದಾಯವನ್ನು ಮತ್ತು ಅವರ ಬಿಸ್ನೆಸ್ ಗಿಮಿಕ್ಸಿಗೋಸ್ಕರ ಈ ಫ್ರೆಂಡ್ಶಿಪ್ ಡೇನ ಪ್ರಚಾರ ಮಾಡಿದರು. ಏನಕ್ಕಾದರೂ ಪ್ರಚಾರ ಮಾಡಲಿ, ಆದರೆ ನಾವು ಕೂಡ ಇವತ್ತು ಇಂತಹ ಒಂದು ಸುಂದರ ಭಾವನೆಯಲ್ಲಿ ನಾವಿವತ್ತು ತೇಳ್ತಾ ಇದ್ದೀವಿ ಅಂದರೆ ಅವರಿಗೆ ಸಲ್ಲುತ್ತೆ ಅಂತ ಹೇಳ್ತಾ, ಸರಿಯಾದ ಉತ್ತರ ಕಳಿಸಿರುವವರು ಯಾರ್ಯಾರು ಮತ್ತು ಅಭಿನಂದನೆಗಳು ಅಂತ ಹೇಳ್ತಾ, ಸೊ ಯಾರ್ಯಾರು ಕಳಿಸಿದ್ದಾರೆ ಅಂದರೆ ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ, ಹಾಗೆ ಆಗಲೇ ಕಳಿಸಿರೋರು ಸುಮಾರು ಜನ ಕಳಿಸಿದ್ದಾರೆ. ಸೊ ಅವ್ರ ಹೆಸರನ್ನು ಲಾಸ್ಟಿಗೆ ಹೇಳ್ತೀನಿ. ಸೊ ನೆಕ್ಸ್ಟು ಜೀವಿತ್ ಸಿ ಮೈಸೂರಿನಿಂದ, ಶ್ರೀ ವಾತ್ಸಲ್ಯಮೂರ್ತಿ ವಿಜಾಪುರ ಚಿತ್ರದುರ್ಗ ಜಿಲ್ಲೆಯಿಂದ, ವಾಸಿಂ ಅಲಿ ಜಗಳೂರಿನಿಂದ, ಗುರುರಾಜ್ ಫ್ಯಾಮಿಲಿ ವಿರೂಪಾಕ್ಷಪುರ, ಜೆ ವಿ ಶಿವಕುಮಾರ್ ಬಸವನಗುಡಿಯಿಂದ, ಹಂಪಿಯಿಂದ ಜಾಫರ್ ಅವರು, ಸುಭಾನ್ ಕೋರಿ ಅವರು, ಹಾಗೆ ಶಾಂತ ಅವರು ಉಡುಪಿಯಿಂದ, ಹುಬ್ಬಳ್ಳಿಯ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಅವರು, ಹಾಗೆ ಶ್ವೇತಾ ಎಸ್ ರಾವ್ ಸುಳ್ಯಿಂದ, ಹಾಗೆ ಶಾಂತಾಚಾರ್ ಬಡಿಕೇರ್ ಅವರು ಕಳಿಸಿದ್ದಾರೆ, ನುಂಕಪ್ಪ ಕುಂಬಳೆ ಅವರು ಕಳಿಸಿದ್ದಾರೆ, ಹಾಗೆ ಬಿ ಎಂ ವಿಶ್ವನಾಥ್ ರಾಮಸಾಗರದಿಂದ, ಹಾಗೆ ಗೋಪಾಲ್ ಅವರು ಕಳಿಸಿದ್ದಾರೆ, ಶಿವಪುರದಿಂದ ಗೋಪಾಲ್ ಅವರು ಕಳಿಸಿದ್ದಾರೆ, ಹಾಗೆ ನಮಗೆ ಹಲುಗುಪ್ಪ ಕಡ್ಡಿರಾಮ್ಪುರದಿಂದ ಅವರು ಕೂಡ ಸಂದೇಶ ಕಳಿಸಿದ್ದಾರೆ, ಗೋಪಾಲ್ ಕಾಂಬ್ಳೇಕರ್ ಶಿವಪುರ ಕೊಪ್ಪಳ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ, ಹಾಗೆ ಮಂಜುಶ್ರೀ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಸಂದೇಶ ಕಳಿಸಿರುವಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿನಿಂದ.

0: ಸೊ ನಮ್ಮ ಮುಂದಿನ ಪ್ರಶ್ನೆಗೆ ರೆಡಿಯಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನೋಡೋಣ, ಇಂದು ಆಗಸ್ಟ್ 2, ಗೊತ್ತಿರಬೇಕು, ಇಂದು ಭಾರತದ ರಾಷ್ಟ್ರಧ್ವಜದ ಮೂಲ ವಿನ್ಯಾಸವನ್ನು ರೂಪಿಸಿದ ಹೋರಾಟಗಾರರ ಜನ್ಮದಿನ. ಭಾರತದ ರಾಷ್ಟ್ರಧ್ವಜದ ಮೂಲ ವಿನ್ಯಾಸವನ್ನು ರೂಪಿಸಿದ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಅಂತ ಗೊತ್ತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಖಂಡಿತವಾಗ್ಲೂ ಸಂದೇಶ ಕಳಿಸಿ. ಮತ್ತೊಮ್ಮೆ ನನ್ನ ಪ್ರಶ್ನೆ, ಇಂದು ಆಗಸ್ಟ್ 2 ಅಲ್ಲ, ಇವತ್ತು ಭಾರತದ ರಾಷ್ಟ್ರಧ್ವಜದ ಮೂಲ ವಿನ್ಯಾಸವನ್ನು ರೂಪಿಸಿದ ಹೋರಾಟಗಾರ ಅವರ ಜನ್ಮದಿನ ರೀ. ಭಾರತದ ರಾಷ್ಟ್ರಧ್ವಜದ ಮೂಲ ವಿನ್ಯಾಸವನ್ನು ರೂಪಿಸಿದ ಈ ಸ್ವತಂತ್ರಗಾರರ ಹೆಸರು ಏನು ಅಂತ ಗೊತ್ತಿದ್ರೆ ಸಂದೇಶ ಕಳಿಸಿ, ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.
1: ಜೀವದ್ಗಳ

0: ಎಸ್, ನಮ್ಮ ಹೊಂಬಿಸಿಲು ಕುಚಿಕು ಫ್ರೆಂಡ್ಸ್ಗಳು ನಮಗೆ ಸಂದೇಶ ಕಳಿಸಿದ್ದಾರೆ. ಸೊ ನನ್ನ ಪ್ರಶ್ನೆ ಆಗಿತ್ತು, ಸೊ ನಿಮ್ಗೆಲ್ಲರಿಗೂ ಗೊತ್ತು, ಯಾರು ನಮ್ಮ ರಾಷ್ಟ್ರಧ್ವಜವನ್ನು ಮೂಲ ವಿನ್ಯಾಸ ರೂಪಿಸಿದ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಅಂತ. ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಆದರೆ ನಾನು ಫಸ್ಟು ಓದಿಲ್ ದೇವರ ಹೆಸರನ್ನ ಓದೋಕ್ಕೆ ಇಷ್ಟಪಡ್ತೀನಿ. ಮೊಹಮ್ಮದ್ ಉಮರ್ ಅವರು ರಾಯಚೂರಿನಿಂದ, ಹಸನ್ ಸಾಬ್ ಹೆಚ್ಚನ್ಪುರದಿಂದ, ಬಿ ಭೂಮಿಕಾ ಬಸವರಾಜು ಕೆಂಗೇರಿಯಿಂದ, ಮಣಿಕಂಠ ದೊಡ್ಡ ಅಗ್ರಹಾರದಿಂದ, ನಾಗರಾಜ್ ಅವರು ಜ್ಞಾನಜ್ಯೋತಿ ನಗರದಿಂದ. ಆದರೂ ಏನು ಗೊತ್ತಾ, ಇವತ್ತು ಫ್ರೆಂಡ್ಶಿಪ್ ಡೇ, ಹಾಗಾಗಿ ಬೇಜಾರಾಗುತ್ತೆ ರೀ ಓದಿಲ್ದೇ ಇದ್ರೆ ಹೆಸರನ್ನ ಅಂತ ಹೇಳ್ತಾ. ಈ ಕಾರ್ಯಕ್ರಮ 4 ಗಂಟೆ ತನಕ ಇರುತ್ತೆ, ಸೊ ಹಾಗಾಗಿ ಇನ್ನೂ ನಮಗೆ ಹುಬ್ಬಳ್ಳಿಯಿಂದ ಚನ್ನಬಸಪ್ಪ ಕರ್ಮಡಿಯವರಾಗಿರ್ಬೋದು, ಶಾಂತಾಚಾರ್ ಬಡಿಗೇರವರಾಗಿರ್ಬೋದು, ಹಾಗೆ ನಮ್ಮ ರಾಜಾಜಿನಗರದಿಂದ ನಮ್ಮ ಸರ್ ಇದಾರಲ್ಲ ಎನ್ ಆರ್ ಪ್ರಸಾದ್ ಅವರಿರ್ಬೋದು, ಹಾಗೆ ಜಯಶ್ರೀ ಸುನಿಲ್ ಅವರಿರ್ಬೋದು, ಅನಿಲ್ ಬೀಷ್ಟನ್ ಅವರ ಶಮನೇವಾಡಿಯಿಂದ ಇರ್ಬೋದು, ಮತ್ತು ಜಗದಾಂಬಿಕಾ ಹಂಸವೇಣಿ ಅವರಿರ್ಬೋದು. ಸೊ ಇವರೆಲ್ಲ ಮತ್ತೆ ನಮಗೆ ಸಂದೇಶ ಕಳಿಸ್ತಾನೆ ಇರ್ತಾರೆ ಪ್ರತಿಯೊಂದು ಉತ್ತರಕ್ಕೂ. ಬಿಕಾಸ್ ಆಫ್ ದ ಫ್ರೆಂಡ್ಶಿಪ್ ಡೇ ನಾನಿವತ್ತು ನಿಮ್ಮೆಲ್ಲರ ಹೆಸರನ್ನ ಪದೇ ಪದೇ ಓದಿದ್ರು, ಒಂಥರ ದಿನ ನೀವು ಹೊಂಬಿಸಲು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉತ್ತರ ಕಳಿಸಿ ಕಳಿಸಿ ನನಗಂತೂ ಫ್ರೆಂಡ್ ಆಗಿಬಿಟ್ಟಿದ್ದೀರಪ್ಪ ನೀವು. ಏನಂತೀರಾ, ನಾನು ನಿಮಗೆ ಹೊಂಬಿಸಲು ಕಾರ್ಯಕ್ರಮದ ಫ್ರೆಂಡ್ ಅಂತ ಅಂದ್ಕೊಂಡು ಇವತ್ತು ನಿಮ್ಮೆಲ್ಲರ ಹೆಸರನ್ನ ಪರವಾಗಿಲ್ಲ ಒಂದೊಂದಲ್ಲ ಅಂದರೆ ಎರಡೆರಡು ಸಲ ಓದೋಣ ಅಂತ ಆಸೆ ಆಗ್ತಾ ಇದೆ. ಬಿಂದು ಪ್ರಕಾಶ್ ಅವರಾಗಿರ್ಬೋದು ಬೆಂಗಳೂರಿನಿಂದ, ಹಾಗೆ ಪೂರ್ಣಿಮಾ ಅವರು ಲಾಲ್ಬಾಗ್ ರೋಡ್ನಿಂದ, ಸುಧಾಮೂರ್ತಿ ಕೆಹಳ್ಳಿ ಅವರು ಕೂಡ ಆಗಿರ್ಬೋದು ಧಾರವಾಡದಿಂದ, ಮಂಜುಶ್ರೀ ಅವರು ಕೂಡ, ಹಾಗೆ ನಿಮಗೆ ಎಲ್ಲರಿಗೂ ಬಹಳಷ್ಟು ಧನ್ಯವಾದಗಳನ್ನ ಹೇಳ್ತೀನಿ. ಸೊ ಇವಾಗ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್, ಗೊತ್ತಲ್ಲ ನಿಮಗೆ, 3:30 ನ್ಯಾಯವಾಣಿ ಕಾರ್ಯಕ್ರಮ 5 ನಿಮಿಷಕ್ಕೆ ಪ್ರಸಾರ ಆಗುತ್ತೆ, ಇವಾಗ ಇನ್ನು 5 ನಿಮಿಷ ನ್ಯಾಯವಾಣಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ, ಅದಾದ ನಂತರ ನಮ್ಮ ಹೊಂಬಿಸಿಲು ಕಾರ್ಯಕ್ರಮ 4 ಗಂಟೆ ತನಕ ನಡೆಯುತ್ತೆ. ಅದಾದಮೇಲೆ ಇವತ್ತು ಮತ್ತೆ ವಿಶೇಷ ಫ್ರೆಂಡ್ಶಿಪ್ ಡೇ ಗುಲ್ಮೊಹರ್ ಕಾರ್ಯಕ್ರಮ ಕೂಡ ನಡೆಯುತ್ತೆ 4-5, ಅದನ್ನು ಕೂಡ ಖಂಡಿತವಾಗ್ಲೂ ಕೇಳಿ. ಆ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಕೂಡ ಇವತ್ತು ಹೇಳ್ಬೋದು, ನಿಮ್ಮ ತುಂಬ ಆಪ್ತ ಫ್ರೆಂಡ್ ಯಾರು, ಯಾಕೆ, ಮತ್ತು ನಿಮಗೇನಾದರೂ ಒಂದು ವಿಶೇಷ ಅವಿನಾಭಾವ ಸಂಬಂಧ ಇದೆಯಾ, ಅವರು ನಿಮ್ಮ ಕಷ್ಟದ ದಿನಗಳಲ್ಲಿ ಸುಖದ ದಿನಗಳಲ್ಲಿ ಹೇಗೆ ನಿಮ್ಮ ಜೊತೆ ಆಗಿದ್ರು ಅಂತ ಕೂಡ ನಮಗೆ ಸಂದೇಶ ಕಳಿಸಬಹುದು ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ಆದಷ್ಟು ನಿಮ್ಮ ಸಂದೇಶಗಳನ್ನು ಓದ್ತಾ ಅವ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಆಸೆ ನನ್ನದು ಕೂಡ ಆಗಿದೆ. ಈಗ ಒಂದು ಚಿಕ್ಕ ಬ್ರೇಕ್, ನ್ಯಾಯವಾಣಿ
1: ಆಕಾಶವಾಣಿ ಎಫ್ಎಂ ರೇನ್ಬೋ.
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯಸಂಸ್ಥೆ.

0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ಹೊಂಬಿಸಲು ಕ್ವಿಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮತ್ತೆ ನಮ್ಮ ಮುಂದಿನ ಪ್ರಶ್ನೆ ತುಂಬಾನೇ ಈಸಿ, ಏನ್ ಮೇಡಮ್ ಇಷ್ಟೊಂದು ಕಷ್ಟದ ಕ್ವಶನ್ಸ್ ಕೇಳ್ತಾ ಇದ್ದೀರಾ ಅಂತ. ಸೊ ಹಾಗಾಗಿ ಒಂದು ಮುಂದಿನ ಪ್ರಶ್ನೆ ತುಂಬಾ ಈಸಿ. ಸೊ ಈ ಹಾಡಿನ ಮೊದಲ 15 ಸೆಕೆಂಡ್ಗಳನ್ನ ಕೇಳಿ ಈ ಹಾಡು ಯಾವ ಹಾಡು ಅಂತ ಹೇಳೋದಲ್ಲದೆ ನಿಮಗೆ ಗೊತ್ತೇ ಗೊತ್ತಿರುತ್ತೆ ಇದು ಯಾವ ಹಾಡು ಅಂತ. ಇದರ ಸಾಹಿತ್ಯ ರಚನಾಕಾರರು ಯಾರು ಅಂತ ಹೇಳಬೇಕು. ಈ ಹಾಡನ್ನ ಕೇಳಿಸ್ತೀನಿ ನಿಮಗೆ.

ಓಕೆ, ಮತ್ತೊಮ್ಮೆ ನನ್ನ ಪ್ರಶ್ನೆ, ಈ ಹಾಡಿನ ಈ ಕೆಲವು ತುಣುಕುಗಳನ್ನು ಕೇಳಿ ಈ ಹಾಡು ಯಾವುದು ಅಂತ ಮೋಸ್ಟ್ ಪ್ರಾಬಬಲಿ ಎಲ್ಲರೂ ಗೆಸ್ ಮಾಡಿರ್ತೀರಾ. ಆದರೆ ಇದರ ಸಾಹಿತ್ಯ ರಚನಾಕಾರರು, ಲಿರಿಸಿಸ್ಟ್ ಯಾರು ಅಂತ ಹೇಳ್ಬೋದಾ? ಮತ್ತೊಮ್ಮೆ ಈ ಹಾಡನ್ನ ಕೇಳಿ. ಯಾವ ಮೂವಿದು?

ಓಕೆ, ಸೊ ನಿಮಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಸಂದೇಶ ಕಳಿಸಿ ನಮ್ಮ ನಂಬರ್ 9480901013.

ಎಸ್, ಈ ಹಾಡು ನಾನಾಗಲೇ ಒಂದು ಕೇಳಿಸಿದ್ನಲ್ಲ, ಆ ಹಾಡಿದ್ದು ಹಾಡಿನ ಸಾಹಿತ್ಯ ರಚನಾಕಾರರು ಯಾರು ಅಂತ ಕೇಳಿದ್ದೆ. ಸೊ ನೀವೆಲ್ಲರೂ ಸಂದೇಶ ಕಳಿಸಿದ್ದೀರಾ. ಸೊ ಸಾಹಿತ್ಯ ರಚನಾಕಾರರು ಆರ್ ಎನ್ ಜೈಗೋಪಾಲ್. ಹೌದು, ಸೊಸೆ ತಂದ ಸೌಭಾಗ್ಯದ ಚಿತ್ರದ ಹಾಡಾಗಿತ್ತು ಅದು, ರವಿವರ್ಮನ ಕುಂಜದ. ಆ ಹಾಡಿನ ಮೊದಲ ತುಣುಕನ್ನು ಕೇಳಿಸಿ ಈ ಹಾಡಿನ ಗೀತಾ ರಚನಾಕಾರರು ಯಾರು ಅಂತ ಹೇಳಿದ್ದೆ. ಹೌದು, ಸಾಹಿತ್ಯ ರಚನಾಕಾರರು ಯಾರು ಆಗಿದ್ರು, ಆರ್ ಎನ್ ಜೈಗೋಪಾಲ್ ಅವರು. ಇದಕ್ಕೆ ಸಂಗೀತ ಆಗಿತ್ತು ಜಿ ಕೆ ವೆಂಕಟೇಶ್ ಅವರದು. ಸೊಸೆ ತಂದ ಸೌಭಾಗ್ಯದಾಗಿತ್ತು. ಸೊ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅನ್ನೋದಾದರೆ, ಹೆಬ್ಬಾಳದಿಂದ ರಮೇಶ್ ಅವರು, ಸುಧಾ ಚಂದ್ರಶೇಖರ್ ಚಂದ್ರವಳ್ಳಿ ನಗರ ಚಿತ್ರದುರ್ಗದಿಂದ, ಆಶಾ ಶ್ರೀನಿವಾಸ್ ಅವರು ಸುನಂದ ಸ್ಕಂದ ಲೇಔಟ್ನಿಂದ, ಎಸ್ ನಾಗರಾಜ್ ರಾವ್ ಅನ್ನಪೂರ್ಣೇಶ್ವರಿ ನಗರದಿಂದ, ಎಸ್ ಎಂ ಶೋಭಾ ಅವರು ಹಾಸನದಿಂದ, ನಾಗರತ್ನ ರಾಜಾಜಿನಗರದಿಂದ, ಪರಿಮಳ ಬೆಂಗಳೂರಿನಿಂದ, ಬೂದಿಗೆರೆಯಿಂದ ಮುರುಳಿ ಅವರು, ಹನುಮ ಸಾಗರದಿಂದ ಚಂದ್ರಶೇಖರ್ ಅವರು, ಶ್ರೀ ವನಿತಾ ಎಲ್ ಎಸ್ ಬಸವನಗುಡಿಯಿಂದ, ರಮ್ಯಾ ಅರಿಶಿನ ಕುಂಟೆಯಿಂದ, ಶ್ರೀನಾಥ್ ಮಾಗಡಿ ರೋಡಿಂದ, ಜಿ ಎಸ್ ಚಂದನ್ ಚಿತ್ರದುರ್ಗದಿಂದ, ಸಂಜನಾ ಅವರು ಕಳಿಸಿದ್ದಾರೆ. ಹಾಗೆ ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮಗೆ ಪಂಡಿತ್ ಸಾರ್ವಾಡ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಸಿದ್ದೇಶ್ ಚಾಮರಾಜನಗರದಿಂದ ಸಂದೇಶ ಕಳಿಸಿದ್ದಾರೆ. ಶ್ರೀದೇವಿ ಅವರು ಬೀರೂರಿನಿಂದ ಸಂದೇಶ ಕಳಿಸಿದ್ದಾರೆ. ಜಯ ಪುಟ್ಟಸ್ವಾಮಿ ಅವರು ಕೆನಡಾದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಮಣಿಕಂಠ ಆರ್ ದೊಡ್ಡ ಅಗ್ರಹಾರದಿಂದ ಸಂದೇಶ ಕಳಿಸಿದ್ದಾರೆ. ತೀರ್ಥಪ್ರಸಾದ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಕೂಡ ನನಗೆ ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಇದನ್ನ ಬಿಟ್ಟು ನಮಗೆ ಬಹಳಷ್ಟು ಜನ ಲೈಕ್ ದೇವಿ ಸಿಂಗ್, ಸರೋಜ್ ಸಿಂಗ್ ಆಗಿರ್ಬೋದು, ಶಾಂತಾಚಾರ್ ಬಡಿಗೇರ್ ಅವರು ಆಗಿರ್ಬೋದು, ಮತ್ತೆ ಬಹಳಷ್ಟು ಲೈಕ್ ಸಂಜನಾ ಗಂಗಾವತಿಯಿಂದ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಮತ್ತೆ ತುಂಬಾ ಜನ ನಮ್ಮ ಕೇಳುಗರು ಎಲ್ಲರೂ ಸಂದೇಶ ಕಳಿಸಿದ್ದೀರಾ ಸರಿಯಾದ ಉತ್ತರ. ಹಾಗಾಗಿ ಸಂದೇಶ ಕಳಿಸಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಇನ್ನೇನು ಬರ್ತಾ ಇದ್ದೀವಿ. ಸೊ ನೀವು ಕೂಡ ಹೇಗೆ ಇವತ್ತು ನಿಮ್ಮ ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡಿದ್ರಿ, ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಏನೇನು ಪ್ಲ್ಯಾನ್ಸು, ಯಾರು ಫ್ರೆಂಡಿಗೆ ಕಾಲ್ ಮಾಡಿದ್ರಾ ಅಂತ ನಮ್ಮ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಸಂದೇಶ ಕಳಿಸಿ.

ನಮ್ಮ ಭಾರತ ನಮ್ಮ ಹೆಮ್ಮೆ ಅಲ್ವೇನ್ರಿ? ಸೊ ಹಾಗಾಗಿ ನಿನ್ನೆ ಭಾರತಕ್ಕೆ ಗ್ಲಾಸ್ಕೋ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅದು ಜೂಡೋದಲ್ಲಿ ಐತಿಹಾಸಿಕ ಚಿನ್ನದ ಪದಕಗಳನ್ನು ಇಬ್ಬರು ಗೆಲ್ತಾರೆ, ಯಾರು ಅಂತ ಗೊತ್ತಿದೆಯಾ? ಮತ್ತೊಮ್ಮೆ ಸಂದೇಶ ಕೇಳ್ತೀನಿ, ಹೇಳ್ತೀನಿ ಪ್ರಶ್ನೆ. ನಿನ್ನೆ ಭಾರತಕ್ಕೆ ಗ್ಲಾಸ್ಕೋ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಜೂಡೋದಲ್ಲಿ, ಎಸ್ಪೆಷಲಿ ಜೂಡೋದಲ್ಲಿ ಫಸ್ಟ್ ಟೈಮ್ ಬಂದಿರೋದಿದು, ಐತಿಹಾಸಿಕ ಚಿನ್ನದ ಪದಕಗಳನ್ನು ಗೆದ್ದಿರುವವರು ಯಾರು? ಇಬ್ಬರು ಗೆದ್ದಿದ್ರು ನಿನ್ನೆ, ಮಹಿಳೆಯರಲ್ಲೋ ವಿಭಾಗದಲ್ಲಿ ಒಂದು, ಪುರುಷರ ವಿಭಾಗದಲ್ಲಿ ಒಬ್ರು ಗೆದ್ದಿದ್ರು. ಸೊ ಗೊತ್ತಿದ್ರೆ ಖಂಡಿತವಾಗ್ಲೂ ಸಂದೇಶ ಕಳಿಸಿ. ಮತ್ತೊಮ್ಮೆ, ನಿನ್ನೆ ಭಾರತಕ್ಕೆ ಗ್ಲಾಸ್ಕೋ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಜೂಡೋದಲ್ಲಿ, ಐ ಆಮ್ ಸ್ಪೆಸಿಫೈಯಿಂಗ್ ಒನ್ಸ್ ಅಗೇನ್, ಜೂಡೋದಲ್ಲಿ ಐತಿಹಾಸಿಕ

ಹಾಸಿಕ ಚಿನ್ನದ ಪದಕಗಳನ್ನು ಗೆದ್ದವರು ಯಾರು ಅಂತ ಗೊತ್ತಿದ್ರೆ ಸಂದೇಶ ಕಳಿಸಿ 9480901013. ಆಗ್ಲೇ ಒಂದು ಪ್ರಶ್ನೆ ಕೇಳಿದ್ನಲ್ಲ, ಈ ಹಾಡು ರವಿವರ್ಮನ ಕುಂಜದ ಆ ಹಾಡಿನ್ನು ಇವಾಗ ಕೇಳೋಣ ಆ ಹಾಡನ್ನ. ಸೋ ಸೂಪರ್ ಹಿಟ್ ಹಾಡು.

1976 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಜೂಡೋದಲ್ಲಿ ಐತಿಹಾಸಿಕ ಚಿನ್ನದ ಪದಕಗಳನ್ನು ಗೆದ್ದಿರುವವರು ಯಾರು ಅಂತ. ಸರಿಯಾದ ಉತ್ತರ ಅಸ್ಮಿತಾ ದೇ ಮತ್ತು ಹರ್ಷ ಸಿಂಗ್. ಹೌದು, ಅಸ್ಮಿತಾ ದೇ ಮಹಿಳೆಯರ 48 kg ವಿಭಾಗದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಜೂಡೋ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ. ಫೈನಲ್ಸ್ನಲ್ಲಿ ಆಕ್ಚುಲಿ ಅದು ತುಂಬ ಡ್ರಾಮ್ಯಾಟಿಕ್ ಆಗಿತ್ತು. ಗೋಲ್ಡನ್ ಸ್ಕೋರ್ ಅವಧಿಯಲ್ಲಿ ಅವರು ಕೆನಡಾದ ಹೈಡಿ ಕ್ವಾಚ್ ಅವರನ್ನು 2-1 ಅಂತರದಿಂದ ಸೋಲಿಸಿದ್ರು. ನಂತರ ಹರ್ಷ ಸಿಂಗ್ ಪುರುಷರ 60 kg ವಿಭಾಗದಲ್ಲಿ ಅವರು ಭಾರತಕ್ಕೆ ಸತತವಾಗಿ ಅವ್ರದ್ದಾಗಿ ಲೈಕ್ ಅಸ್ಮಿತಾ ದೇ ಅವ್ರದ್ದು ಆದ ನಂತರ ಇನ್ನೊಂದು 2 ನಿಮಿಷದಲ್ಲಿ ಇವ್ರದ್ದು ಆಯಿತು. ಸೊ ಅವ್ರದ್ದು ಕೂಡ 2ನೇ ಜೂಡೋ ಚಿನ್ನವನ್ನು ನಮ್ಮ ಭಾರತಕ್ಕೆ ಗೆದ್ದುಕೊಟ್ರು ಅಸ್ಮಿತಾ ದೇ ಮತ್ತು ಹರ್ಷ ಸಿಂಗ್. ಸೊ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋ ಸಮಯ ಆದರೆ ರಘುನಾರಾಯಣ ಅವರು, ಹಾಗೆ ಹೊನ್ನೂರು ಹಲಿ ಹನುಮಂತಪುರದಿಂದ, ನಾಗರತ್ನ ರಾಜಾಜಿನಗರದಿಂದ, ಜೀವಿತ್ ಮೈಸೂರಿಂದ, ಮೊಹಮ್ಮದ್ ಅಕ್ರಮ್ ಹೊಸಪೇಟೆಯಿಂದ, ಕೃತಿಕ್ ಗಣೇಶ್ ಕಾಂಪ್ಲಿ ಬಳ್ಳಾರಿಯ ರಾಮಸಾಗರದಿಂದ, ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಪುರದಿಂದ, ಶಾಂತಾಚಾರ್ಬಡಿಗೆ ಕೊಕ್ಕನೂರಿನಿಂದ, ವಾಣಿ ಉತ್ತರಳ್ಳಿಯಿಂದ, ಪಂಡಿತ್ ಚನ್ನಪ್ಪ ಧಾರವಾಡದಿಂದ, ಸಮರ್ಥ್ ಹೆಚ್ ಡಿ ಹಾಸನದಿಂದ, ಕೀರ್ತನಾ ಅವರು ಕೂಡ ಕಳಿಸಿದ್ದಾರೆ, ಹುಬ್ಬಳ್ಳಿಯಿಂದ ಚನ್ನಬಸಪ್ಪ ಕರಮಡಿ ಅವರು ಕಳಿಸಿದ್ದಾರೆ, ಹಾಗೆ ನಮಗೆ ನಾಗರಾಜು ಬಿ ಉಳ್ಳಾಲ್ ಮೇನ್ ರೋಡಿಂದ, ಜ್ಞಾನ ಭಾರತಿ ನಗರದಿಂದ ಕಳಿಸಿದ್ದಾರೆ, ಮಣಿಕಂಠ ಆರ್ ಅವರು ದೊಡ್ಡ ಅಗ್ರಹಾರದಿಂದ ಸಂದೇಶ ಕಳಿಸಿದ್ದಾರೆ, ಹಾಗೆ ಬಹಳಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಲೈಕ್ ನನ್ನ ಹೆಸರು ಹೇಳಬಹುದಾಗಿತ್ತು ಅಂತ ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಸೊ ಎಲ್ಲರ ಹೆಸರನ್ನ ಒಮ್ಮೆ ಬಾರಿ ನಾವು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ನೋಡೋಣ. ಹಾಗೆ ನಮಗೆ ಲಿಂಗಸೂರಿನಿಂದ ಅಮರಗುಂಡಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ನಾನು ತುಂಬ ಕ್ವಶನ್ನಿಗೆ ಉತ್ತರ ಹೇಳೋಕ್ಕೆ ಟ್ರೈ ಮಾಡಿದೆ, ಆದರೆ ತುಂಬ ಕಠಿಣ ಪ್ರಶ್ನೆಗಳು ಅಂತ. ನೆಕ್ಸ್ಟ್ನಿಂದ ಅಮರಗುಂಡಪ್ಪನವರೇ, ನಾವು ಆದಷ್ಟು ನಿಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚು ಮಾಡೋಕ್ಕೆ ನಾವು ಇಂತಹ ಪ್ರಶ್ನೆಗಳನ್ನ ಕೇಳ್ತೀವಿ. ನೀವು ಕೇಳಿಸ್ಕೊಂಡು ನೀವು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರು ಅದು ನಿಮ್ಮ ಇನ್ಫಾರ್ಮೇಷನ್ ನಾಲೆಜ್ನ ಭಂಡಾರವನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಿಮ್ಮೆಲ್ಲರಿಗೂ ಹೊಂಬಿಸಿಲು ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ನೆಲ್ಮೆಯ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಆರ್ಜೆ ಶಾಂತಲಾಜೆ. ಮತ್ತೆ ಸಿಗ್ತೀನಿ 4 ಗಂಟೆಗೆ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ಹಿಂದಿ ಹಾಡುಗಳನ್ನ ಕೇಳ್ತಾ ಫ್ರೆಂಡ್ಶಿಪ್ ಡೇ ಬಗ್ಗೆ, ನಿಮ್ಮ ಸ್ನೇಹಿತರ ಬಗ್ಗೆ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ಗ್ರೀಟಿಂಗ್ ಕಾರ್ಡ್ ಕೊಟ್ರಾ, ಅಥವಾ ಇವತ್ತೇನಾದ್ರು ಫ್ರೆಂಡ್ಶಿಪ್ ಬ್ಯಾಂಕ್ ಕಟ್ಟಿದ್ರಾ, ಅಥವಾ ವಾಟ್ಸಪ್ಪಲ್ಲಿ ಒಂದು ಸಂದೇಶ ಕಳಿಸಿದ್ರಾ, ಏನಿತ್ತು ನಿಮ್ಮ ಸ್ಪೆಷಲ್ ಸಂದೇಶ, ನಮಗೂ ಕೂಡ ಬರತ್ತೆ ತಿಳಿಸಿ. ಗೊತ್ತಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆ 9480909013. ಇದಾಗಿತ್ತು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಸ್ಟುಡಿಯೋದಲ್ಲಿ ಸಮಯವಾಗಿದೆ 4:04:14. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರ ಪ್ರೀತಿಯ ಗುಲ್ಮೊಹರ್ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ಜೊತೆ RJ ಶಾಂತಲಾ. ಇಂದು ಆಗಸ್ಟ್ ಮೊದಲ ಭಾನುವಾರ, ಅಂದರೆ ಸ್ನೇಹ ದಿನ. ಜೀವನದಲ್ಲಿ ದೇವರು ನಮಗೆ ಹಲವಾರು ಸಂಬಂಧಗಳನ್ನು ಕೊಟ್ಟಿರಬಹುದು, ಆದರೆ ನಾವು ಸ್ವತಃ ಆಯ್ಕೆ ಮಾಡಿಕೊಳ್ಳುವ ಏಕೈಕ ಸಂಬಂಧ ಅಂದರೆ ಸ್ನೇಹ.

ನಮ್ಮ ನಗುವಿನಲ್ಲೂ ಕಣ್ಣೀರಲ್ಲೂ ಗೆಲುವಿನಲ್ಲೂ ಸೋಲಿನಲ್ಲೂ ನಾನಿದ್ದೀನ್ ಬಿಡು ಎಂದು ಹೆಗಲ ಮೇಲೆ ಕೈ ಇಡುವವರು ಸ್ನೇಹಿತರು. ಹಾಗಾದರೆ ಇಂದಿನ ಗುಲ್ಮೊಹರ್ ಸಂಪೂರ್ಣವಾಗಿ ನಿಮ್ಮ ಸ್ನೇಹಕ್ಕೆ ಸಮರ್ಪಿತ. ನಿಮ್ಮ ಪ್ರಕಾರ ನಿಜವಾದ ಸ್ನೇಹ ಅಂದರೆ ಏನು? ಒಂದು ಸಾಲಿನಲ್ಲಿ ಹೇಳ್ತೀರಾ ಅಥವಾ ಒಂದು ಪ್ಯಾರಾಗ್ರಾಫಲ್ಲೇ ಹೇಳ್ತೀರಾ? ಒಬ್ಬ ಸ್ನೇಹಿತನ ಹೆಸರು ಕಳಿಸ್ತೀರಾ ಗೊತ್ತಿಲ್ಲ. ನಿಮ್ಮ ಸ್ನೇಹಿತನಿಗೆ ಅರ್ಪಿಸುವಂತಹ ಒಂದು ಹಿಂದಿ ಹಾಡು ಯಾವುದಿರ್ಬೋದು, ಆ ಹಾಡಿನ ಹಿಂದೆ ಇರುವ ನೆನಪು ಮತ್ತು ನಿಮ್ಮ ಹೆಸರು, ಊರು ಇದೆಲ್ಲ ಕೂಡ ನಮಗೆ ವಾಟ್ಸಪ್ ಮೂಲಕ ಸಂದೇಶ ಕಳಿಸಿ. ಇಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಸಂದೇಶಗಳೇ ನಮ್ಮ ಕಾರ್ಯಕ್ರಮದ ಹೃದಯ ಮತ್ತು ಆತ್ಮ ಅಂತ ಹೇಳ್ತೀನಿ. ನಿಮಗೆ ಗೊತ್ತಿದೆಯಲ್ಲ ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಇದು ಹಿಂದಿ ಹಾಡುಗಳ ಶೋ ಗುಲ್ಮೊಹರ್.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಎಲ್ಲ ಸಂಬಂಧಗಳು ರಕ್ತದಿಂದ ಹುಟ್ಟೋದಿಲ್ಲ. ಕೆಲವು ಸಂಬಂಧಗಳು ಒಂದು ನಗು, ಒಂದು ಸಹಾಯ, ಒಂದು ನಂಬಿಕೆಯಿಂದ ಹುಟ್ಟುತ್ತೆ. ಕೆಲವರಿಗೆ ಸ್ನೇಹಿತನೇ ಅಣ್ಣ, ಕೆಲವರಿಗೆ ಅವರೇ ಅಕ್ಕ, ಕೆಲವರಿಗೆ ಅಮ್ಮ, ಕೆಲವರಿಗೆ ಅಪ್ಪ. ನಿಮ್ಮ ಜೀವನದಲ್ಲೂ ಅಂತಹವರು ಒಬ್ಬರಿದ್ರೆ ಅವ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ದೆ. ಹಾಗೆ ನನ್ನ ಅಕ್ಕ ರುಕ್ಮಿಣಿ ಅವಳೇ ನನ್ನ ಪ್ರಪಂಚ, ಅವಳನ್ನು ಬಿಟ್ಟು ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ನಾಗರತ್ನ ಅವರು ರಾಜಾಜಿನಗರದಿಂದ. ಹಾಗೆ ನಮಗೆ ವಿಧಾತ್ರಿ ಅವರು ನನ್ನ ಬೆಸ್ಟ್ ಫ್ರೆಂಡ್ ಹಂಸ ಅವರಿಗೆ ಕೂಡ ಇವತ್ತಿನ ಗುಲ್ಮೊಹರ್ ಕಾರ್ಯಕ್ರಮ ಅರ್ಪಿಸಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಾಂತಾಚಾರ್ ಮಡಿಗೇರ್ ಕೊಕ್ಕನೂರು ಹರಿಹರದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಆಕಾಶವಾಣಿ ರೇನ್ಬೋದ ಎಲ್ಲ ನಿರೂಪಕರಿಗೂ ಹಾಗೂ ಪ್ರಿಯ ಶ್ರೋತೃ ಮಿತ್ರರಿಗೂ ಸ್ನೇಹಿತರ ದಿನದ ಶುಭಾಶಯಗಳು ಅಂತ. ಆಕಾಶವಾಣಿಯ ಅಲೆಗಳಲ್ಲಿ ಅರಳಿದ ಈ ಗೆಳೆತನ ನಿರೂಪಕರ ಶ್ರೋತೃಗಳ ಹೃದಯಗಳನ್ನು ಬೆಸುವ ಅಮೂಲ್ಯ ಬಂಧನ. ದೂರದಲ್ಲಿರುವ ಮನಸ್ಸುಗಳನ್ನು ಹತ್ತಿರ ಮಾಡುವ ಶಕ್ತಿ ಆಕಾಶವಾಣಿಗಿದೆ. ಪ್ರತಿದಿನ ಸಂಗೀತ, ಉಪಯುಕ್ತ ಮಾಹಿತಿ, ಮನರಂಜನೆ ಮತ್ತು ಸಕಾರಾತ್ಮಕ ಸಂದೇಶಗಳ ಮೂಲಕ ನಮ್ಮ ಬದುಕಿಗೆ ಹೊಸ ಉತ್ಸಾಹ ತುಂಬ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಅವರು ಬಹಳ ತುಂಬ ಚೆನ್ನಾಗಿ ದೊಡ್ಡದಾಗಿ ಸಂದೇಶ ಕಳಿಸಿದ್ದಾರೆ. ಹಾಗೆ ಅನಿಲ್ ಭೀಷ್ಟಣ್ಣನವರ್ ಶಮನೇವಾಡಿಯಿಂದ ಸಂದೇಶ ಕಳಿಸಿದ್ದಾರೆ. ಇವತ್ತು ಬೆಳಗ್ಗೆ 5 ಗಂಟೆಗೆ ನನ್ನ 37 ವರ್ಷದ ಹಿಂದಿನ ಕಾಲೇಜ್ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ನಲ್ಲಿ ನಾನೇ ಫಸ್ಟು ಮೆಸೇಜ್ ಹಾಕಿದ್ದು. ಅದಾದ ನಂತರ ಎಲ್ಲರೊಬ್ಬರು ನಂತರ ಒಬ್ಬರು ಮೆಸೇಜ್ ಹಾಕ್ತಾ ಇದ್ದಾರೆ. 35 ವರ್ಷದ ಹಿಂದಿನ ನೆನಪು ನಮಗೆ ಒಂದೇ ಸಮನೆ ಮರುಕಳಿಸ್ತಾ ಇದೆ ಅಂತ ಸಂದೇಶ ಕಳಿಸಿದರೆ, ನಮಗೆ ಸುಧಾ ಅವರು ಸಂದೇಶ ಕಳಿಸಿದ್ದಾರೆ, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಶಾಂತಲಾ ಮೇಡಮ್ ಅಂತ. ನಿಮಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನಾವೆಲ್ಲ ಫ್ರೆಂಡ್ಸ್ ಟಿ ಮಾಡಿಕೊಂಡು 2 ಗಂಟೆ ಮೈಸೂರಿಗೆ ಹೊರಡ್ತಾ ಇದ್ದೀವಿ. 4 ಗಂಟೆಗೆ ಬೆಟ್ಟ ಹತ್ಕೊಂಡು ಹೋಗಿ ಚಾಮುಂಡಿ ದೇವಿ ದರ್ಶನ ಮಾಡೋಣ ಅಂತಿದ್ದೀವಿ. ವಾರೆವಾ ಸೂಪರು, ಎಲ್ಲ ಫ್ರೆಂಡ್ಸು ಎಂಜಾಯ್ ಮಾಡಿ ಸುಧಾ ಅವರೇ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನೀವು ಕೂಡ ನಿಮ್ಮ ಸಂದೇಶಗಳನ್ನ ಕಳಿಸ್ತಾ ಇರಿ. ನಾವು ಕೂಡ ಇವತ್ತಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಈ ವಿಷಯಗಳನ್ನು ಮಾತಾಡ್ತಾ ಒಳ್ಳೊಳ್ಳೆ ಹಾಡು ಕೇಳೋಣ.

0: ನಾವು ಸಾಕ್ತಾ ಇದ್ದೀವಿ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ಸ್ನೇಹ ಅಂದರೆ ಭಾವನೆ ಮಾತ್ರ ಅಲ್ಲ, ಅದು ನಿನ್ನ ಟಿಫನ್ ಕೊಡು, ನಿನ್ನ ನೋಟ್ಬುಕ್ ಕೊಡು, ನಿನ್ನ ಬೈಕ್ ಕೊಡು, ಬಿಲ್ ಮಾತ್ರ ನೀನೇ ಕೊಡು, ಮತ್ತು ನಿನ್ನ 5 ನಿಮಿಷದಲ್ಲಿ ನಾನು ಬರ್ತೀನಿ ಅಂತ ಹೇಳಿ ಅರ್ಧ ಗಂಟೆ ತನಕ ಬರದೇ ಇರುವಂತಹ ಮಹಾನ್ ವ್ಯಕ್ತಿ ಕೂಡ ನಮ್ಮ ಸ್ನೇಹಿತನೆ. ನೋಡೋಣ ಯಾರಿದ್ದು ನಮ್ಮ ಜೊತೆ. ಇವಾಗ ಎನ್ ಆರ್ ಪ್ರಸಾದ್ ಅವರು ನಮ್ಮ ಜೊತೆ ಕಾಲಲ್ಲಿದ್ದಾರೆ. ಅವರು ಕೂಡ ಒಂದೆರಡು ವಿಷಯಗಳನ್ನ ಸ್ನೇಹಿತರ ಬಗ್ಗೆ, ತಮ್ಮ ಫ್ರೆಂಡ್ಶಿಪ್ ಡೇ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಸರ್.
1: ಹಾಯ್, ಗುಡ್ ಈವ್ನಿಂಗ್ ಶಾಂತಲಾಜಿ. ಎನ್ ಆರ್ ಪ್ರಸಾದ್ ಫ್ರಮ್ ರಾಜಾಜಿನಗರ್.
0: ಗುಡ್ ಈವ್ನಿಂಗ್ ಸರ್.
1: ಹ್ಯಾಪಿ ಫ್ರೆಂಡ್ಶಿಪ್ ಟು ಆಲ್ ದ ಫ್ರೆಂಡ್ಸ್ ಆಲ್ ಓವರ್ ದ ವರ್ಲ್ಡ್ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್.
0: ಥ್ಯಾಂಕ್ ಯು ಸೋ ಮಚ್.
1: ನಂದು ಒಂದು ಚೈಲ್ಡ್ಹುಡ್ ಫ್ರೆಂಡ್ ನಾವು ಹೇಗಿದ್ವಿ ಅಂತ ಹೇಳಕ್ ಇವತ್ತು ಇಷ್ಟಪಡ್ತೀನಿ. ಯು ಟುಕ್ ಎ ವೆರಿ ಗ್ರೇಟ್ ಥೀಮ್ ಟುಡೇ. ಸೊ ನಂದು ತಕ್ಷಣ ನೀವು ಫ್ರೆಂಡ್ಶಿಪ್, ನೀವು ಅದ್ರ ಬಗ್ಗೆ ನೀವು ಇಂಟ್ರೊಡಕ್ಷನ್ ಕೊಟ್ಟಿದ ತಕ್ಷಣ ನನಗೆ ಫ್ಲಾಶ್ ಆಗಿದ್ದು ಒಂದು. I have a childhood friend. We studied together high school and beyond that also.
0: Okay.
1: So it so happened, hengaitu antu helidre, after the matriculation, my friend, because of the financial condition, he left.
0: Uh-huh.
1: He left studies.
0: Hmm.
1: And requested me, if you can know people, yakandre avaru Bangalore nor alla avaru, avaru Belgaum district nor avaru, avaru allinda bandu ನನಗೊಂದು ಕೆಲಸ ಕೊಟ್ಟರೆ ಬೆಂಗಳೂರಿನಲ್ಲೇ ಗ್ರೇಟ್ ಹೆಲ್ಪ್, ಐ ಕ್ಯಾನ್ ಸಪೋರ್ಟ್ ಮೈ ಫ್ಯಾಮಿಲಿ ಅಂತ ಹೇಳಿದ್ರು. ಸೊ ದೋಸ್ ಡೇಸ್ ಐ ಆಮ್ ಟಾಕಿಂಗ್ ಅಬೌಟ್ ಲೇಟ್ 70s. ಸೊ ಗೆಟಿಂಗ್ ಜಾಬ್ ಇನ್ ದೋಸ್ ಡೇಸ್ ಇಟ್ ವಾಸ್ ನಾಟ್ ದಟ್ ಡಿಫಿಕಲ್ಟ್. ಸೊ ಆಫ್ಟರ್ ವೀಕ್ 10 days ಹಿ ಗಾಟ್ ದ ಜಾಬ್. ಸೊ ಅವ್ನು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಬರೋ ಸ್ಯಾಲರಿನಲ್ಲಿ ಇದು ಫಸ್ಟ್ ಸ್ಯಾಲರಿ ಹಿ ಗಾಟ್ ದ ಎಂಟೈರ್ ಸ್ಯಾಲರಿ, ಹಿ ಬಾಟ್ ಎ ವಾಚ್ ಅಂಡ್ ಗಿವ್ ಟು ಮೀ.
0: ಓಹೋ, ಇಡೀ ಸ್ಯಾಲರಿ ನಿಮಗೆ ವಾಚ್ ಕೊಟ್ಬಿಟ್ರು? ಅವರು
1: ವಾಚ್ ಕೊಟ್ರು. ನಾನು ಸ್ಟಿಲ್ ಸ್ಟೂಡೆಂಟ್ ಅಂಡ್ ಪರ್ಸ್ಯೂಯಿಂಗ್ ಮೈ ಇಂಜಿನಿಯರಿಂಗ್, ಸೊ ಹಿ ಗೇವ್ ಮೀ ಅ ವಾಚ್ ಆಸ್ ಅ ಪ್ರೆಸೆಂಟೇಶನ್. ಸೊ ಐ ವಾಸ್ ಥ್ರಿಲ್ಡ್. ಸೊ ಹಿ ಡಿಡ್ ನಾಟ್ ಹ್ಯಾವ್ ಮನಿ ಟು ಸ್ಪೆಂಡ್ ದಟ್ ಮಂತ್.
0: ಸೊ
1: ಆ ವಾಚ್ ನ ಇನ್ನೂ ಹಾಗೆ ಇಟ್ಕೊಂಡಿದ್ದೀನಿ. ಆ ವಾಚ್ ನ ಇವತ್ತಿಗೂ ನಡೆಯುತ್ತೆ. ಫಸ್ಟ್ ಥಿಂಗ್ ಇವತ್ತು ಬೆಳಿಗ್ಗೆ ಮಾಡಿದ ತಕ್ಷಣ ಐ ಓಪನ್ ಮೈ ಕಬೋರ್ಡ್ ಅಂಡ್ ಫಸ್ಟ್ ಲುಕ್ ಎಟ್ ಅಂಡ್ ಕಾಲ್ಡ್ ಹಿಮ್ ಅಂಡ್ ವಿಶ್ಡ್ ಹಿಮ್. ದಟ್ಸ್ ವಾಟ್ ಐ ಡಿಡ್ ಟುಡೇ. ಆಯ್ತಾ, ಡೇಸ್ ಪಾಸ್ಟ್, ಐ ಫಿನಿಶ್ ಇಂಜಿನಿಯರಿಂಗ್, ಐ ಗಾಟ್ ದ ಜಾಬ್. ಸೊ ದೆನ್ ಐ ಟೋಲ್ಡ್ ಹಿಮ್ ದಟ್ ನೌ ಇಟ್ಸ್ ಮೈ ಟರ್ನ್ ಟು ಗಿವ್ ಯು ಅ ಟ್ರೀಟ್. ಸೊ ಐ ಸೆಡ್ ಓಕೆ ಅಂತ ಹೇಳಿದ್ರೆ, ಇನ್ ದೋಸ್ ಡೇಸ್ ಐ ಆಮ್ ಟಾಕಿಂಗ್ ಅಗೇನ್ ಮಿಡ್ ಏಜಸ್, let's go to a movie. That's okay. What I asked. He said okay. He said let's go to a movie. We'll have a good food outside in a good restaurant, then spend the day.
0: Okay, hogidralige.
1: So, it was my train. So now when madve first we

0: went to a movie. That movie was Zamane Ko Dikhana Hai.
1: Okay.
0: Nijwaru now prapanchakke torsbekagittu. Nijwaru the name of the film and our incident was so ondra ellu just idagittu antu helidre Zamane Ko Dikhana Hai. Friendship also it is like this on that torsbekagittu. So we went to that Zamane Ko Dikhana Hai film. Then we came out, had good food, and even after almost 40 plus years we are friendship maintained.
1: Oh, super.
0: So I describe in one word anta nu helidre, in one sentence anta helidre, it is nothing but a trust, bonding and care and joy. Is all about friendship anta helakke ishta padtini.
1: Bahala sundaravagi helidri NR Prasad avare Rajaji Nagaradinda. Kelu sneha sambandhagalu mugiyode illa annakke nimma ee friendship kuda sakshi anta heltini. Trust, bonding, care ella avaru tumbha aarthikavagi kashtavagidru nimge ondu watch te kotru neevu next ಹೇಳಿ.
0: ಅದು ದಟ್ ವಾಸ್ ಒಂಥರ ನನಗೆ ಐ ಥಿಂಕ್ ವೆರಿ ಎಮೋಷನಲ್, ವೆರಿ ಎಮೋಷನಲ್ ಅಂದ್ ಬಟ್ ಐ ನೆವರ್ ಫರ್ಗಟ್. ಅದ್ರ ಮೇಲೆ ಅವ್ನ ಹೆಸರು ಇದು ಮಾಡಿದ್ರು, ಸ್ಕ್ರಿಬಲ್ ಮಾಡಿಸಿದ್ದೀನಿ ಅದ್ರ ಮೇಲೆ ವಾಚ್ ಅಲ್ಲಿ, ಇನ್ನೂ ಇಟ್ಕೊಂಡಿದ್ದೇನೆ, ಇನ್ನೂ ನಡೀತಾ ಇದೆ.
1: ಸೂಪರ್ ಸರ್, ಅವ್ರ ಹೆಸರು ಹೇಳಿ ಒಂದ್ಸಲ ನಿಮ್ಮ ಫ್ರೆಂಡ್ ಹೆಸರು. ಭವಾನಿ ಶಂಕರ್ ಅವರೇ, ಎನ್ ಆರ್ ಪ್ರಸಾದ್ ಅವರು ಪ್ರೀತಿಯಿಂದ ನಿಮ್ಗೋಸ್ಕರ ಕಾಲ್ ಮಾಡಿ ನಿಮ್ಮ ಬಗ್ಗೆ ನಮ್ಮ ಆಕಾಶವಾಣಿ ಎಫ್ ಎಂ ರೈನ್ಬೋದಲ್ಲಿ ಮಾತಾಡಿದ್ದಾರೆ. ಸೊ ಯು ಆರ್ ಸೋ ಗ್ರೇಟ್ಫುಲ್ ಟು ಹ್ಯಾವ್ ಅ ಫ್ರೆಂಡ್ ಲೈಕ್ ಎನ್ ಆರ್ ಪ್ರಸಾದ್ ಅಂತ ಹೇಳ್ತೀನಿ.
0: Thank you so much. I'm extremely thankful to you. Today I want to really celebrate this one song from Zamane Ko Dikhana Hai.
1: Definitely.
0: Poocho na yaar kya hua.
1: Definitely.
0: Allunu yaar barate. Poocho na yaar kya hua an helbito.
1: Kindly.
0: This is a movie which we watched, and ee song nalle nijavaglu adralle sawal jawab ide, sambhashane ide, nagu ide. Aita idikke ungilagi Rishi Kapoor matte Padmini Kollapuri avara voice barate idralle. Ee haadu tumbha chenagide. Ivattigu naavu kelta irthene. ಬಹಳ ಒಳ್ಳೆ ಇದು. ಐ ವಾಂಟ್
1: ಟು
0: ಐ ವುಡ್ ಲೈಕ್ ಟು ಡೆಡಿಕೇಟ್ ದಿಸ್ ಟು ಮೈ ಗುಡ್ ಫ್ರೆಂಡ್ ಭವಾನಿ ಶಂಕರ್ ಅಂಡ್ ಆಲ್ ದ ಫ್ರೆಂಡ್ಸ್ ಆಲ್ ಓವರ್ ದ ವರ್ಲ್ಡ್ ಟುಡೇ.
1: ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯುವರ್ ವಂಡರ್ಫುಲ್ ವಿಶಸ್ ಅಂತ ಹೇಳ್ತಾ ಈ ಹಾಡು ನಮ್ಮೆಲ್ಲರಿಗೋಸ್ಕರ ಅವರು ಡೆಡಿಕೇಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಾಲಿಂಗ್ ಅಸ್.
0: ಪ್ಲೆಷರ್ ಟಾಕಿಂಗ್ ಟು ಯು ಶಾಂತರಾಜ್.
1: ಥ್ಯಾಂಕ್ ಯು ಸರ್.

ಸೂಪರ್ ಹಿಟ್ ಹಾಡನ್ನು ನಮಗೆ ಎನ್ ಆರ್ ಪ್ರಸಾದ್ ಅವರು ಇವತ್ತು ಸಜೆಸ್ಟ್ ಮಾಡಿದ್ದು ತುಂಬಾ ಖುಷಿಯಾಯಿತು. ಅವರ ಫ್ರೆಂಡ್ಶಿಪ್ ಹೀಗೆ ಇರಲಿ ಅಂತ ನಾವು ಕೂಡ ಯಾವಾಗಲೂ ಆಶಿಸ್ತೀವಿ. ಅವರು ಕರೆ ಮಾಡಿ ನಮ್ಮ ಜೊತೆ ಮಾತಾಡಿದ್ದು ತುಂಬಾ ಖುಷಿಯಾಯಿತು. ಹಾಗೆ ಪ್ರಿಯ ಶ್ರೋತೃಗಳೇ, ಬಹಳಷ್ಟು ಎಷ್ಟು ಜನ ನಮಗೆ ಸಂದೇಶ ಕಳಿಸ್ತಾನೆ ಇದ್ದಾರೆ. ಒಂದು ಒಳ್ಳೆಯ ಸ್ನೇಹಿತ ನಮಗೆ ನಗುವಾಗ ಚಪ್ಪಾಳೆ ತಟ್ಟುವನು ಮಾತ್ರ ಅಲ್ಲ, ನಾವು ಅಳುವಾಗ ನಮ್ಮ ಪಕ್ಕದಲ್ಲಿ ಮೌನವಾಗಿ ಕುಳಿತುಕೊತಾನೆ. ಯಾರೋ ತುಂಬ ಸುಂದರವಾಗಿ ಹೇಳಿದ್ದಾರೆ, ಜಗತ್ತು ನಿಮ್ಮ ಯಶಸ್ಸಿಗೆ ಚಪ್ಪಾಳೆ ತಟ್ಟಬಹುದು, ಆದರೆ ನಿಮ್ಮ ಸೋಲಿನಲ್ಲೂ ನಿಮ್ಮ ಜೊತೆ ನಿಲ್ಲುವವನೇ ನಿಜವಾದ ಸ್ನೇಹಿತ ಅಂತ. ಅಂತಹ ಸ್ನೇಹಿತ ಇವತ್ತು ಏನಾದರೂ ನಿಮಗೆ ಸಿಕ್ಕಿದ್ದಾನೆ ಅಂತಂದರೆ ನೀವು ನಿಜಕ್ಕೂ ಅದೃಷ್ಟವಂತರು ರೀ. ಇವತ್ತು ನೀವು ನಿಜಕ್ಕೂ ಅದೃಷ್ಟವಂತರು. ಆ ಸ್ನೇಹಿತ ನಿಗೆ ಇವತ್ತೊಂದು ಕರೆ ಮಾಡಿ ವಾಟ್ಸಪ್ ಮೂಲಕ ಅಥವಾ ಒಂದು ಸಂದೇಶ ಕಳಿಸಿ ಒಂದು ವಿಡಿಯೋ ಕಾಲ್ ಮಾತಾಡಿ, ಯುಸ್ ಸೋ ಗುಡ್, ನಮ್ಗೆ ಎಷ್ಟು ಅದೃಷ್ಟ ಮಾಡಿದ್ದೀವಿ ನಾವು ಫ್ರೆಂಡ್ಸ್ ಆಗೋಕ್ಕೆ ಅಂತ ಖಂಡಿತವಾಗ್ಲೂ ಸಂದೇಶ ಕಳಿಸಿ. ಹಾಗೆ ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಎಷ್ಟು ಹೃದಯ ತುಂಬಿ ಬರ್ತಿದೆ ನಿಮ್ಮ ಸಂದೇಶ ನೋಡಿ ಅಂದರೆ ನನಗೂ ಕೂಡ ಇವತ್ತು ಈ ದಿನ ನಿಮ್ಮೆಲ್ಲರ ಜೊತೆ ಇರೋದು ಕೂಡ ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಪ್ರೀತಿಯ ನಿರೂಪಕರಿಗೆ ಫ್ರೆಂಡ್ಶಿಪ್ ಡೇಯ ಶುಭಾಶಯ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ಎಸ್ ಎಂ ಶೋಭಾ ಅವರು ಹಾಸನದಿಂದ. ಅವ್ರ ಫ್ರೆಂಡ್ ಬಗ್ಗೆ ಅವರು ವಿಶೇಷವಾಗಿ ಅವರ ಫ್ರೆಂಡ್ಶಿಪ್ನ ಒಂದು ರೀತಿ ವಿಶೇಷ ಯಾಕೆ ಅಂದರೆ ಅವರು ತನ್ನ ಬಾಲ್ಯದ ಗೆಳತಿ ಮೋಹನಾಕ್ಷಿ ಮತ್ತು ನೀಲಾ ಅವ್ರನ್ನ ನೆನಪಿಸ್ಕೋತೀನಿ, ಮತ್ತು ರೇಡಿಯೋ ಮೂಲಕ ಶಾಂತಿನಿ ಮಂಜುನಾಥ್ ಹಾಸನ್ ಇವರು ರೇಡಿಯೋ ಮೂಲಕ ನನಗೆ ಕಾಲ್ ಮಾಡಿ ಪರಿಚಯ ಆದವರು. ಇವರು ಕೂಡ ಯಾವುದೇ ಮಾಧ್ಯಮದ ಮೂಲಕ ನೋಡದೆ ಪರಿಚಯವಾದ ಫ್ರೆಂಡ್ಶಿಪ್ ಕೂಡ ಅಂತ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ರಾಹುಲ್ ಅವರು ನಮಗೆ ಚಡಚಣದಿಂದ ಸಂದೇಶ ಕಳಿಸಿದ್ದಾರೆ. ನನ್ನ ಸ್ನೇಹಿತರಾದ ಪ್ರಶಾಂತ್ ರವೀಂದ್ರ ಜೀವದ ಗೆಳೆಯರು, ನಾವು 30 ವರ್ಷದಿಂದ ನಮ್ಮ ಸ್ನೇಹ ಇದೆ, ನನಗೆ 26 ವರ್ಷದಿಂದ ಸ್ನೇಹ ಆಯಿತು ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಶಿಪ್ ಡೇ ವಿಶಸ್ ಕೂಡ ಸಂದೇಶ ಕಳಿಸಿದ್ದಾರೆ. ಹಾಗೆ ಎಲ್ಲರಿಗೂ ಶುಭವಾಗಲಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ತೇಜಸ್ವಿನಿ ಅವರು. ತೇಜಸ್ವಿನಿ ಅವರು ಸಂದೇಶ ಕಳಿಸಿದ್ದಾರೆ. ಬಹಳಷ್ಟು ಸಂದೇಶಗಳು ಬರ್ತಾ ಇದೆ, ಖಂಡಿತವಾಗ್ಲೂ ನಿಮ್ದೆಲ್ಲರ ಸಂದೇಶ ಓದೋಕ್ಕೆ ಇಷ್ಟಪಡ್ತೀನಿ. ಇದ ಒಂದು ಬ್ರೇಕ್ನ ನಂತರ

0: ಓ ದಿನ್ ಬಿ ಕ್ಯಾ ದಿನ್ ತೇ ಅಂತ ಅಲ್ವಾ, ಆ ದಿನನೂ ಹೇಗಿತ್ತು ಅಂತ ನಾವು ಕೂಡ ನೆನಪಿಸ್ಕೊತಾ ಇದ್ದೀವಿ. ಶಾಲೆಯಲ್ಲಿ ಮೊದಲ ದಿನ ಒಂದೇ ಬೆಂಚು, ಒಂದೇ ಟಿಫಿನ್ನು, ಒಂದೇ ಶಿಕ್ಷಕರ ಕೈಲಿ ಬೈಗಳ. ಆ ಸ್ನೇಹಿತ ಇವತ್ತು ಎಲ್ಲಿದ್ದಾನೆ ಗೊತ್ತಿಲ್ಲ, ಆದರೆ ನೆನಪು ಮಾತ್ರ ಇನ್ನೂ ತುಂಬ ನಕ್ಸುತ್ತೆ. ಇವತ್ತು ಅವನು ಅಥವಾ ಅವಳು ಏನಾದರೂ ನೆನಪಾದರೆ ಕರೆ ಮಾಡಿ, ಖಂಡಿತವಾಗ್ಲೂ ಸಂದೇಶ ಕಳಿಸಿ, ಹಾಗೆ ಮಾತಾಡಿ. ಹಾಗೆ ನಮ್ಮ ಕಾಲರ್ ಒಬ್ಬರು ನಮ್ಮ ಜೊತೆ ಇದ್ದಾರೆ, ಸೊ ಅವರು ಕೂಡ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಮಸ್ತೆ ಸರ್.
1: ನಮಸ್ಕಾರ
0: ಸರ್. ತಮ್ಮ ಹೆಸರು?

0: ನನ್ನ ಹೆಸರು ಸುಧೀಂದ್ರ ಅಂತ, ಮಲ್ಲೇಶ್ವರಂದ ಕರೆ ಮಾಡ್ತಾ ಇರೋದು ನಾನು.
1: ಓಹೋ, ಸುಧೀಂದ್ರ ಅವರು ಮಲ್ಲೇಶ್ವರಂದಿಂದ, ಖಂಡಿತವಾಗ್ಲೂ ಬಹಳ ಸಂತೋಷ ಸರ್.
0: ಬಹಳ ಸಂತೋಷ ಆಯ್ತು ಇವತ್ತು ಎಲ್ರಿಗೂ ಗೆಳೆಯರ ಹಾಗೂ ಗೆಳತಿಯರ ದಿನ.
1: ಎಸ್
0: ಎಸ್ ಅಲ್ವಾ, ಫ್ರೆಂಡ್ಶಿಪ್ ಡೇ.
1: ಕರೆಕ್ಟ್.
0: ಓಕೆ ಓಕೆ. ಈಗ ನಾನು ನಮ್ಮ ಫ್ರೆಂಡ್, ನಮ್ಮ ನನ್ನ ಜೀವನದಲ್ಲಿ ಅನೇಕ ಜನ ಫ್ರೆಂಡ್ಸ್ ಬಂದಿದ್ದಾರೆ ಹೋಗಿದ್ದಾರೆ, ತುಂಬಾ ಜನ ನಾನು ನೆಪ್ಕೋಬಹುದು. ಆದ್ರೆ ನಾನು ಇಬ್ರು ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಒಬ್ಬ ನನ್ನ ಚೈಲ್ಡ್ಹುಡ್ ಫ್ರೆಂಡು, ನಾವು

0: ಮತ್ತೆ ಬ್ಯಾಡ್ಮಿಂಟನ್ ಕೋರ್ಟ್ಗೆ ಅಲ್ಲಿಗೆ ಅಲ್ಲಿ ಅಲ್ಲಿಗೆ ಇಲ್ಲಿಗೆ ಆ ನೆನಪುಗಳಿಗೆ ಇನ್ನೂ ಹಚ್ಚ ಹಸಿರಾಗಿದೆ. ಆಮೇಲೆ ಫಸ್ಟ್ ಶಟಲ್ ಕಾಕ್ ಹೇಗೆ ಆಡೋದು ಮತ್ತೆ ಬ್ಯಾಡ್ಮಿಂಟನ್ ಬ್ಯಾಟ್ ಹೇಗೆ ಹಿಡ್ಕೊಳ್ಳೋದು ಹೇಳ್ಕೊಟ್ಟವಳೆ ಅವಳು. ಓಕೆ, ಸೊ ನಾನು ಚಿಕ್ಕ ಮಗು ಆಗಿರ್ಬೇಕಾದ್ರು ನಾನು ಅದೇ ಮೆಚುರಿಟಿ ಬಂತು ನಾನು ಅವಳು ಅವ್ರ ಜೊತೆ ಇದ್ದಾಗ. ಸೊ ನಾನು ಇಸ್ ಮೈ ಬೆಸ್ಟ್ ಫ್ರೆಂಡ್. ಆಮೇಲೆ ಇನ್ನೊಬ್ಬ ಫ್ರೆಂಡ್ ಇದೊಂದ್ ಬಗ್ಗೆ ಮಾತ್ರ ನಾನು ಮಾತಾಡ್ಲೇಬೇಕು. ಇವನ್ ಹೆಸರು ಮಂಜು ಅಂತ. ಇವನ್ ಯಾವ ತರ ಪರ್ಸನಾಲಿಟಿ ಅಂದ್ರೆ ಹೀ ಇಸ್ ಟು ನೆವರ್ ಮಿಂಗಲ್ ವಿತ್ ಎನಿಬಡಿ, ಯಾರು ಮಾತಾಡ್ತಿರಲ್ಲ. ನಮ್ ನೋಡಿದ್ರೆ ಏನೋ ಒಂಥರ ವಿಶ್ವಾಸ ಪ್ರೀತಿ ಅವನಿಗೆ ಕೂತ್ಕೊಂಡ್ಬಿಡ್ತೇವೆ. ಯಾವ್ದೋ ಒಂದು ಅನಿವಾರ್ಯ ಕಾರಣದಿಂದ ನಾವು ಭೇಟಿಯಾದ್ವಿ ಅಷ್ಟೇನೆ. ಒಂದು ಎಕ್ಸ್ಕ್ಯೂಸ್ ಮೀ, ಏನೋ ಏನೋ ನೋಟ್ಸ್ ಕೇಳ್ಬೇಕಾಗಿತ್ತು, ಏನೋ ಕೇಳದ ಅಷ್ಟೇನೆ. ಆಮೇಲಿಂದ ದಿನನಿತ್ಯ ನನ್ನ ಎದುರಿಗೆ ಕೂತ್ಕೊಳ್ಳೋನು, ನಾನು ಏನು ಏನ್ ಹೇಳಿದ್ನ ಪ್ರತಿಯೊಂದು ನಾ ಹೇಳಿದ ಮಾತು ಕೇಳ್ತಾ ಇದ್ದ. ಮತ್ತೆ ಏನೇ ಸಲಹೆ ಬೇಕಿದ್ರೆ ಬೇರೆ ಯಾರ ಹತ್ರ ಹೋಗ್ತಿರಲಿಲ್ಲ, ನನ್ನ ಹತ್ರನೇ ಬರ್ತಾ ಇದ್ದ. ಇದೇ ತರ 9-10 ವರ್ಷ ನಾವು ಇದ್ವಿ. ನೋಡಿ, ನೀವು ನಂಬದಿಲ್ಲ, ನಮ್ಮ ಮನೆ 4 ಗಂಟೆಗೆ ಬಂದ್ರೆ 10:30 ಆದ್ರೂ ನಮ್ದು ತಮಾಷೆ ಕೇಳ್ತಿದ್ದೆ, ಏ ಹೋಗ ಮನೆ ಬಿಟ್ಟ ಹತ್ತಿಗೆ ಗಿಡ ಹುಟ್ಟ ಅಂತ. ವಿಲ್ ಸ್ಟೇ ಇನ್ ಅಂತ ಇಲ್ಲೇ ಇರ್ತಾ ಇದ್ದ. ಆಮೇಲೆ ಅವ್ನ ಮದ್ವೆ ಹೋದಾಗ ನಾನು ಯಾವತ್ತು ನಾನು ಅಷ್ಟು ಹತ್ತಿದ್ದಿಲ್ಲ, ನನ್ನ ಕಣ್ಣಲ್ಲಿ ಧಾರಾಕಾರ ಕಣ್ಣೀರ್ಸ್ ಬಂದ್ಬಿಡ್ತೀವ್ರೆ.
1: ಹೌ ಸ್ಯಾಡ್ ಸರ್, ಐ ಅಂಡರ್ಸ್ಟ್ಯಾಂಡ್, ಐ ಟೋಟಲಿ ಅಂಡರ್ಸ್ಟ್ಯಾಂಡ್.
0: ಏನಾಗುತ್ತೆ ಅಂದ್ರೆ ಮದ್ವೆ ಆದ್ಮೇಲೆ ಭಾವನೆಗಳು ಬದಲಾಗುತ್ತೆ.
1: ಖಂಡಿತ, ರೆಸ್ಪಾನ್ಸಿಬಿಲಿಟಿ.
0: ಇದೇ ತರ ಫ್ರೆಂಡ್ಶಿಪ್
1: ಉಳಿಯಲ್ಲ. ಹೌದು,
0: ಹಾಗಾಗಿ ಈ ಇಬ್ರು ಫ್ರೆಂಡ್ ಬಗ್ಗೆ ನಾನು ಮಾತ್ರ ತುಂಬಾ ಹೆಮ್ಮೆ ಪಡ್ತೀನಿ. ಇವರಿಬ್ರು ಎಲ್ಲೇ ಇರಲಿ, ಅವರು ಐ ವಿಶ್ ದಮ್ ವೆರಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇಂತ ಸಿಕ್ಕಿರೋದು ಒಂದು ಪುಣ್ಯ ಅಂತ ನಾನು ಭಾವಿಸ್ತೀನಿ.
1: ಖಂಡಿತವಾಗ್ಲೂ ಸರ್.
0: ಅಷ್ಟೇ ಅಲ್ಲ, ಇವತ್ತು ಹೇಳದ್ನಲ್ಲ ಅನು ಅಂತ ಬರ್ತ್ಡೇ ಕೂಡ,
1: ಅದಕ್ಕೆ ಸೂಪರ್. ಅವ್ರಿಗೂ ಕೂಡ ಬರ್ತ್ಡೇ ವಿಶಸ್ ನಮ್ಮ ಎಫ್ ಎಂ ರೈನ್ಬೋ ಕಡೆಯಿಂದ.
0: ಸಾಗಿತ್ತು, ನಾನು ಬರ್ತ್ಡೇ ವಿಶಸ್ ಮಾಡೇ ಮಾಡ್ತೀನಿ ಇಲ್ಲಿ ಕೇಳಿ.
1: ಥ್ಯಾಂಕ್ ಯು ಸರ್, ಧನ್ಯವಾದ. ಓಕೆ ಓಕೆ, ದಟ್ಸ್ ಸೋ ನೈಸ್ ಸರ್. ಆಕ್ಚುಲಿ ಯೂಶಲಿ ಫ್ರೆಂಡ್ಶಿಪ್ಗೆ ಜೆಂಡರ್ ಬಯಾಸ್ ಇರೋದೇ ಇರಲ್ಲ. ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಫ್ರೆಂಡ್ಶಿಪ್ ಜೆಂಡರ್ ಬಯಾಸ್ನ ಮೀರಿ ಒಂದು ಹುಡುಗನ ಜೊತೆ ಫ್ರೆಂಡ್ ಆಗಕ್ಕಾಗಲ್ಲ, ಹುಡುಗಿ ಜೊತೆ ಫ್ರೆಂಡ್ ಆಗಕ್ಕಾಗಲ್ಲ ಅಂತ ಹೇಳಕ್ಕೆ ಅದು ಸಾಧ್ಯನೇ ಇಲ್ಲ. ನೀವೇ ಸಾಕ್ಷಿ, ನೀವೇ ಹೇಳ್ತಿದ್ದೀರಾ ಅನು ನನ್ನ ಬೆಸ್ಟ್ ಫ್ರೆಂಡ್ ಅಂತ. ನಮಗೂ ಆ ಥರ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಸೊ ಲಿಂಗ ತಾರತಮ್ಯ ಅದ್ರಲ್ಲಿ ಖಂಡಿತವಾಗ್ಲೂ ಇರಲ್ಲ ಸ್ನೇಹಿತ ಅರಲ್ಲಿ, ಅಲ್ವಾ ಸರ್?
0: ನಾನು ಅವ್ರಿಗೆ ಹೆಸರು ಕೊಟ್ಟಿರೋದು ಶಟಲ್ ಫ್ರೆಂಡ್ ಅಂತ, ಯಾಕಂದ್ರೆ ಅವ್ರು ಶಟಲ್ ಕಾಕ್
1: ಖಂಡಿತವಾಗ್ಲೂ ಸರ್. ಥ್ಯಾಂಕ್ ಯು ಸೋ ಮಚ್, ನೀವು ಕರೆ ಮಾಡಿ ನಿಮ್ಮ ಫ್ರೆಂಡ್ಸ್ ನ ನೆನಪಿಸ್ಕೊಂಡು ಕೃಷ್ಣ ಹಾಗೂ ದ್ರೌಪದಿ ತರ ನಿಮ್ಮ ಫ್ರೆಂಡ್ಶಿಪ್ ಹಾಗೆ ಇರ್ಲಿ ಅಂತ ನಾನು ಖಂಡಿತವಾಗ್ಲೂ ಆಶಿಸ್ತೀನಿ ಸರ್.
0: ತುಂಬಾ ಖುಷಿ ಅದನ್ನ ಮಾತಾಡಿ, ಮತ್ತೆ ನಾನು ಭಾವನೆಗಳು ಹಂಚಿಕೊಳ್ಳೋ ಒಂದು ಅವಕಾಶ ಮಾಡಿಕೊಟ್ರಲ್ಲ, ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಯು.
1: ಥ್ಯಾಂಕ್ ಯು ಸರ್, ನೀವು ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡಿದ್ದು ಬಹಳಷ್ಟು ನಮಗೂ ಕೂಡ ತುಂಬ ಉತ್ಸಾಹ ಆಯಿತು, ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸುಧೀಂದ್ರ ಅವರೇ.
0: ಥ್ಯಾಂಕ್ ಯು.
1: ಎಸ್ ಸರ್, ನಿಮಗಾಗಿ ಈ ಹಾಡು.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಸ್ನೇಹಿತರ ದಿನಾಚರಣೆ ಬಗ್ಗೆ ಮಾತಾಡ್ತಾ, ಬಾಲ್ಯದಲ್ಲಿ ಕೈ ಹಿಡಿದು ನಡೆಯಲು ನಮಗೆ ಯಾರು ಕಲಿಸ್ಕೊಡ್ತಾರೆ? ತಂದೆ ತಾಯಿಯವರು. ಆದರೆ ಜೀವನದಲ್ಲಿ ಬಿದ್ದಾಗ ಎದ್ದಾಗ ನಾನಿದ್ದೀನಿ ಹೆದರಬೇಡ ಅಂತ ಹೆಗಲ ಮೇಲೆ ಕೈ ಇಟ್ಟು ಹೇಳುವರು ನಮ್ಮ ಸ್ನೇಹಿತರು. ವರ್ಷಗಳು ಬದಲಾಗುತ್ತೆ, ಊರುಗಳು ಬದಲಾಗುತ್ತೆ, ಫೋನ್ ನಂಬರ್ಗಳು ಬದಲಾಗುತ್ತೆ, ಮುಖಗಳು ಬದಲಾಗುತ್ತೆ, ಆದರೆ ಒಂದು ನಿಜವಾದ ಸ್ನೇಹ ಸಮಯಕ್ಕೂ ಮೀರಿದ ನೆನಪಾಗಿ ಹೃದಯದಲ್ಲಿ ಉಳಿಯುತ್ತೆ. ನೀವು ಕೂಡ ಸಂದೇಶ ಕಳಿಸಿ ಅಂತ ಹೇಳಿದರೆ, ಬಹಳಷ್ಟು ಜನ ನನಗೆ ವಾಟ್ಸಪ್ ಮೂಲಕ ಸಂದೇಶ ಕಳಿಸಿದ್ದೀರಾ. ಬಿ ಎಂ ವಿಶ್ವನಾಥ್ ರಾಮ್ ಸಾಗರ ಬಳ್ಳಾರಿ ಜಿಲ್ಲೆಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ನಾನು ಡಿಗ್ರಿಯಲ್ಲಿ ಓದುವಾಗ ನಮ್ಮ ಸ್ನೇಹಿತರು ಇಂದಿಗೂ ನಾವು ಸ್ನೇಹಿತರಾಗೇ ಇದ್ದೀವಿ. ನಮ್ಮ ಸ್ನೇಹಿತರ ಮಕ್ಕಳಿಗೆ ಸಹ ಮಕ್ಕಳ ಪರಿಚಯ ಮಾಡಿಸಿದ್ದೇವೆ. ಫ್ರೆಂಡ್ಶಿಪ್ ಡೇ ಒಂದಿನ ಆಗಲ್ಲ, ಕೊನೆ ಉಸಿರವರು ಇರುವವರೆಗೂ ಫ್ರೆಂಡ್ಸ್ ಆಗಿರ್ತೀವಿ, ಸ್ನೇಹಿತರಾಗಿರ್ತೀವಿ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಕೆ ನಾಗರಾಜ್ ನಂಗಲ್ಲಿ ಮುಳುಬಾಗ್ಲಿನಿಂದ ಸಂದೇಶ ಕಳಿಸಿದ್ದಾರೆ. ನನಗೆ ಎಷ್ಟೊಂದು ಜನ ಸ್ನೇಹಿತರಿದ್ದಾರೆ, ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೊಂದು ಜನ ಎಲ್ಲರಿಗೂ ನಾನಿವತ್ತು ಶುಭಾಶಯ

ವಿಷಯಗಳನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಹಾಗೆ ಮಂಜುನಾಥ್ ಜಾಲವಾದಿ ಬಾಗಲಕೋಟೆಯಿಂದ ಎಲ್ಲ ನಿರೂಪಕರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಅಕ್ಕ ಮಹಾದೇವಿ ಅಂಗಡಿ ಕೊಪ್ಪಳ ಜಿಲ್ಲೆ ಇಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಎಲ್ಲ ಕೇಳುಗರಿಗೆ, ಎಲ್ಲ ಸ್ನೇಹಿತರಿಗೆ ರಕ್ತ ಸಂಬಂಧಕ್ಕಿಂತ ಹೆಚ್ಚು ಆಗಿರುವಂತಹ ಈ ಸ್ನೇಹಿತರ ದಿನಾಚರಣೆ, ನಿಮಗೂ ಕೂಡ ಸ್ನೇಹಿತರ ದಿನಾಚರಣೆ ಅಂತ ಅವ್ರಿಗೂ ಕೂಡ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮಗೆ ಸಂದೇಶ ಬಂದಿದೆ, ಇವನೇ ಸತೀಶ್ ಗೌಡ್ರು, ಕಡುವಿನ ಹೊಸಹಳ್ಳಿ ಅರಕಲ್ಗೂಡು ತಾಲೂಕಿನಿಂದ. 100 ಸಂಬಂಧಗಳಿಗಿಂತ ಒಬ್ಬ ಆತ್ಮೀಯ ಗೆಳೆಯ ಉತ್ತಮ. ಇಂತಹ ಗೆಳೆಯ ಎಲ್ಲರಿಗೂ ಇರಲಿ. ಇವತ್ತು ನಾನು ಯಾವುದೇ ಜಿಲ್ಲೆಗೆ ಹೋದರೂ ಗೆಳೆಯರಿದ್ದಾರೆ ಮೇಡಮ್, ನಾನು ಆ ಕಡೆ ಬರ್ತೀನಿ ಅಂತ ಒಂದು ಫೋನ್ ಮಾಡಿದ್ರೆ ಸಾಕು, ನನ್ನೇ ಕಾಯ್ತಿರ್ತಾರೆ, ಇದೇ ನನ್ನ ಸಂಪಾದನೆ ಅಂತ ಸತೀಶ್ ಗೌಡ್ರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಬಹಳಷ್ಟು ಸಂದೇಶಗಳು ಬರ್ತಾ ಇದೆ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ನೀವು ಕೂಡ ಯಾರಿಗಾರು ಕರೆ ಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ರೆಂಡ್ಸ್ಗೆ ಸಂದೇಶ ಕಳಿಸ್ಬೇಕು ಅಂದರೆ 0802228126 ಕಾಲ್ ಮಾಡಬಹುದು.

ನಮ್ಮ ಸ್ನೇಹಿತರನ್ನ ಒಂದೇ ಪದದಲ್ಲಿ ನಾವೇನಾದರೂ ಡಿಸ್ಕ್ರೈಬ್ ಮಾಡಬೇಕು ಹೇಳಬೇಕು ಅಂದರೆ ತುಂಬ ಕಷ್ಟ. ನಂಬಿಕೆ ಅನ್ಬೋದು, ಶಕ್ತಿ ಅನ್ಬೋದು, ನಗು ಅನ್ಬೋದು, ಸಮಟೈಮ್ಸ್ ಹುಚ್ಚು ಅನ್ಬೋದು, ಹುಚ್ಚ ಅನ್ಬೋದು, ಕುಟುಂಬ ಅನ್ಬೋದು, ಆಸರೆ ಅನ್ಬೋದು ಅಲ್ವಾ. ಸ್ನೇಹದ ಸಾವಿರ ಕತೆಗಳನ್ನ ಹೇಳ್ಬೋದು. ಇಂಥದೇ ಒಂದು ಕತೆ ಹೇಳೋಕ್ಕೆ ನಮಗೆ ಒಬ್ಬರು ಕಾಲರ್ ಕಾಲ್

0: ಕಾಣಿದರೆ. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಯಾರು ಮಾತಾಡ್ತಾ ಇರೋದು?
1: ನಾನು ಸ್ಫೂರ್ತಿ ಅಂತ ಮೇಡಮ್.
0: ಹಾ ಹಾ, ಸ್ಫೂರ್ತಿ ಅವರೇ ಹೇಳಿ.
1: ಮೇಡಮ್ ಸ್ನೇಹ, ಆಕ್ಚುಲಿ ನಾನು ಬ್ಲೈಂಡ್ ಪರ್ಸನ್ ಮೇಡಮ್. ನಿಮಗೆ ಕಾಲ್ ಸಿಕ್ಕಿರೋದೇ ನಂಗೆ ತುಂಬಾ ಖುಷಿ ಆಗಿದೆ ಮೇಡಮ್.
0: ನೀವು ನಮಗೆ ಕಾಲ್ ಮಾಡಿದ್ದು ಬಹಳ ಸಂತೋಷ ಆಯ್ತು ಸ್ಫೂರ್ತಿ ಅವರೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಸ್ನೇಹಿತರ ದಿನಾಚರಣೆಯ ಶುಭಾಶಯ.
1: ಥ್ಯಾಂಕ್ ಯು ಮೇಡಮ್. ನನ್ನ ಎಲ್ಲ ಸ್ನೇಹಿತರಿಗೂ, ಎಲ್ಲ ಎಲ್ಲೆಲ್ಲಿದ್ದಾರೆ, ನಾನು ತುಂಬಾ ವರ್ಷದಿಂದ ಬೆಂಗಳೂರಲ್ಲಿ ಇರೋದು, ನನ್ನ ಟೆಂತ್ ಮುಗ್ದಾಗಿಂದ ಎಲ್ಲಾ ಫ್ರೆಂಡ್ಸಿಗೂ ನಾನು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳ್ತೀನಿ
0: ಮೇಡಮ್.
1: ಈ ಬೆಂಗಳೂರಲ್ಲಿ ಒಂಥರ, ಬೆಂಗಳೂರು ಒಂಥರ ನಮ್ಗೆ ತವ್ರ ಮನೆ ಇದ್ದಂಗೆ, ಮತ್ತೆ ಫ್ರೆಂಡ್ಸ್ ಇಲ್ಲಿ ಹೆಂಗೆ ಫ್ರೆಂಡ್ಸ್ ಆಗ್ತಾರೆ ಅಂತ ಹೇಳಕ್ ಆಗಲ್ಲ. ನಾವು ಬಸ್ ಇಳಿದ ತಕ್ಷಣ ನಮ್ಗೆ ಒಂದೊಂದು ಹೆಜ್ಜೆಗೂ ನಮಗೆ ಒಂದ್ ಒಬ್ಬ ಫ್ರೆಂಡ್ಸ್ ಬೇಕಾಗ್ತಾರೆ. ಅವ್ರು ನಮ್ಮನ್ನ ಕೈ ಇಟ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ತಾರಲ್ಲ, ಅದ್ರಷ್ಟು ಮುಖ್ಯವಾದದ್ದು ಯಾವ್ದು ಇಲ್ಲ ಮೇಡಮ್.
0: ನೋಡಿ ನೋಡಿ,
1: ನನ್ನ ಹಾಸ್ಟೆಲ್ ಮೇಟ್ಸ್ ನನಗೆ ಫ್ರೆಂಡ್ಸ್, ನನ್ನ ರೂಮ್ ಮೇಟ್ಸ್ ನನ್ಗಿನ ಸೀನಿಯರ್ ನನಗೆ ಫ್ರೆಂಡ್ಶಿಪ್ ಫ್ರೆಂಡ್ ಆಗಿ ಕಾಣ್ತಾರೆ. ಹಂಗಾಗಿ ನನ್ ಫ್ರೆಂಡ್ಶಿಪ್ ಅಂದ್ರೆ ತುಂಬಾ ಇಷ್ಟ ನಂಗೆ. ನನ್ ಫ್ರೆಂಡ್ಸ್ ಅಂದ್ರೆ ಮೇಡಮ್, ಒಂದೇ ಒಂದ್ ಹಂಚ್ಕೋಬೇಕಂತಂದ್ರೆ, ನನ್ಗೆ ತುಂಬಾ ಫ್ರೆಂಡ್, ತುಂಬಾ ಆತ್ಮೀಯ ಗೆಳತಿ ಅಂದ್ರೆ ಮಾನಸ್ ಅಂತ. ಅವಳು ನಾನು ಕಾಲೇಜಿಂದ ಇದುವರೆಗೂ ನಂದ್ ಏನೇ ಪರ್ಸನಲ್ ಇದ್ರು ಅವಳಿಗೆ ಹೇಳ್ತೀನಿ, ಅವಳದ್ ಏನೇ ಇದನ್ನು ನನಗೆ ಹೇಳ್ತಾಳೆ ಮೇಡಮ್. ಅಷ್ಟು ನಾವಿಬ್ರು, ನನ್ ಬೆಸ್ಟ್ ಫ್ರೆಂಡ್ ಅಂದ್ರೆ ಮಾನಸ ಮೇಡಮ್.
0: ಓ, ತುಂಬಾ ಧನ್ಯವಾದ ಮಾನಸ ಅವ್ರಿಗೆ. ಸೊ ಸ್ಫೂರ್ತಿ ಅವರು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸಂದೇಶ ಕಳಿಸಿದ್ದಾರೆ. ಎಷ್ಟು ಸಂತೋಷ ಆಯ್ತು ಸ್ಫೂರ್ತಿ ಅವರೇ, ನೀವು ನಮ್ಗೆ ಕರೆ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ನಿಮಗೆ ಹೀಗೆ ಒಳ್ಳೇದಾಗಲಿ, ನಿಮಗೆ ಇನ್ನೂ ಜೀವನದಲ್ಲಿ ಒಳ್ಳೊಳ್ಳೆ ಸ್ನೇಹಿತರು ಸಿಕ್ಕಲಿ, ನಿಮ್ಮ ಬಾಳು ಬೆಳಗಾಗಲಿ ಅಂತ ಅಂತ ಇವತ್ತಿನ ಫ್ರೆಂಡ್ಶಿಪ್ ಡೇಗೆ ನಿಮಗೋಸ್ಕರ ಈ ಹಾಡು. ಓಕೆನಾ? ಬೈ ಬೈ.

ಸ್ನೇಹಿತರ ದಿನಾಚರಣೆ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಸ್ನೇಹಿತರನ್ನು ಆಯ್ಕೆ ಮಾಡುವ ಅವಕಾಶ ದೇವರು ನಮಗೆ ಕೊಟ್ಟಿದ್ದಾನೆ. ಬಹುಶಃ ಅದಕ್ಕೆ ಸ್ನೇಹ ಇಷ್ಟು ವಿಶೇಷ. ಇಂದಿನ ಈ ಸ್ನೇಹ ದಿನದಂದು ಒಂದು ಸಣ್ಣ ನಗು, ಒಂದು ಹಳೆಯ ನೆನಪು, ಒಂದು ಪ್ರೀತಿಯ ಕರೆ ಯಾರದೋ ದಿನವನ್ನು ತುಂಬ ಸುಂದರವಾಗಿಸಬಹುದು. ಯಾಕಂದರೆ ಸ್ನೇಹ ಎಂದಿಗೂ ಹಳೆಯದಾಗುವುದಿಲ್ಲ, ಹಳೆಯದಾಗುವುದು ಕ್ಯಾಲೆಂಡರ್ ಮಾತ್ರ. ಹಾಗೆ ಉಮಾಶಂಕರ್ HMT ಲೇಔಟ್ನಿಂದ ಒಂದು ವಿಶೇಷವಾದ ಸಂದೇಶ ಕಳಿಸಿದ್ದಾರೆ. ನನ್ನ ಓಲ್ಡ್ ಫ್ರೆಂಡ್ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ. ನನ್ನ ಕ್ಲಾಸ್ಮೇಟ್ ಆಗಿದ್ಲು, ಅವಳಿಗೆ ವಿಶ್ ಕಳಿಸಿ. ನಾವಿಬ್ರು 50 ವರ್ಷಗಳ ಹಿಂದೆ KR ನಗರದ PWD ಕ್ವಾರ್ಟರ್ಸ್ನಲ್ಲಿ ಇದ್ವಿ. ಒಂದೇ ಒಂದ್ಸಲ ನಾನು ಅವ್ರನ್ನ ನೋಡಬೇಕು ಅಂತ ಆಸೆ. ಶಾರದಾ KR ನಗರದವರು ಎಲ್ಲಿದ್ರು, ಉಮಾಶಂಕರ್ ಅವರಿಗೆ ಸಂದೇಶ ಕಳಿಸಿ. umashankar873@gmail.com ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ಉಮಾಶಂಕರ್ HMT ಲೇಔಟ್ನಿಂದ. ಅವರ ಫ್ರೆಂಡು ಶಾರದಾಗೋಸ್ಕರ 50 ಆಯಿತು ನಿಮ್ಮನ್ನ ನೋಡಿ, ನೀವು ಎಲ್ಲಿ ಹೋಗಿದ್ದೀರಾ ಅಂತ ಗೊತ್ತಿಲ್ಲ. ಖಂಡಿತವಾಗ್ಲೂ ಅವರಿಗೆ ಸಂದೇಶ ಕಳಿಸಿ umashankar873@gmail.com ಅಂತ ಹೇಳಬೇಕು. ಹಾ ಸ್ನೇಹಿತರೆ, ನಿಮ್ಮಲ್ಲಿ ಹಲವರನ್ನು ನಾನು ಎಂದಿಗೂ ಭೇಟಿ ಮಾಡೇ ಇಲ್ಲ, ಮುಖಾಮುಖಿಯಾಗಿ ಮಾತನಂತೂ ಆಡೇ ಇಲ್ಲ. ಆದರೂ ನಮ್ಮ ನಡುವೆ ಬೆಸೆದಿರುವ ಬಾಂಧವ್ಯ ಮಾತ್ರ ತುಂಬ ವಿಶೇಷ. ಪ್ರತಿದಿನ ನಿಮ್ಮ ಸಂದೇಶ, ನಿಮ್ಮ ಕರೆ, ನಿಮ್ಮ ಪ್ರೀತಿ ಇವೆಲ್ಲವೂ ನೀವು ಕೇವಲ ಶ್ರೋತೃಗಳಲ್ಲ, ನನ್ನ ಸ್ನೇಹಿತರು ಎಂಬ ಭಾವನೆ ತುಂಬ ಮೂಡಿಬಂದಿದೆ. ಕೆಲವೊಮ್ಮೆ ನಮ್ಮಿಂದ ತುಂಬ ಸಣ್ಣ ಪುಟ್ಟ ತಪ್ಪು ಆಗುತ್ತೆ, ದೊಡ್ಡ ತಪ್ಪು ಆಗುತ್ತೆ, ಮಾತು ತಡವರಿಸಬಹುದು. ಆದರೆ ನೀವು ಅದನ್ನೆಲ್ಲ ಪ್ರೀತಿಯಿಂದ ಸ್ವೀಕರಿಸಿದ್ದೀರಾ, ಪ್ರೋತ್ಸಾಹ ನೀಡಿದ್ದೀರಾ, ಯಾವಾಗಲೂ ನಮ್ಮ ಜೊತೆ ನಿಂತಿದ್ದೀರಾ. ಅದಕ್ಕಾಗಿ ಇಂದು ಈ ಸ್ನೇಹ ದಿನದಂದು ಹೃದಯಪೂರ್ವಕವಾಗಿ ಒಂದೇ ಒಂದು ಮಾತು ನಾನು ಹೇಳಬೇಕು. ನನ್ನ ಪ್ರತಿಯೊಬ್ಬ ಶ್ರೋತೃಗೂ ಧನ್ಯವಾದ. ನೀವು ಕೇವಲ ನಮ್ಮ ಕಾರ್ಯಕ್ರಮವನ್ನು ಕೇಳುವವರಲ್ಲ, ನೀವು ನಮ್ಮ ಸ್ನೇಹಿತರು, ನಮ್ಮ ಶಕ್ತಿ, ನಮ್ಮ ಕುಟುಂಬ. ನಿಮ್ಮ ಈ ಪ್ರೀತಿ, ವಿಶ್ವಾಸ ಮತ್ತು ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ನಿಮ್ಮೆಲ್ಲರಿಗೂ ಸ್ನೇಹ ದಿನದ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದಿದ್ದು RJ ಶಾಂತಲಾ. ಒನ್ಸ್ ಅಗೇನ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನಮಸ್ತೆ, ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ. ನಾನ್ ಸ್ಟಾಪ್ ಸಂಜೆಗೆ ಪ್ರೀತಿಯ ಸ್ವಾಗತ, ಹಾಗೆ ಸ್ನೇಹಿತರ ದಿನದ ಹಾರ್ದಿಕ ಶುಭಾಶಯಗಳೊಂದಿಗೆ ಇಂದಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಜೊತೆ ಆಗಿರ್ತೀನಿ ನಾನು, ನಿಮ್ಮ ಆರ್ಜಿ ಲತಾ. ನಾನ್ ಸ್ಟಾಪ್ ಸಂಜೆ ಜೊತೆಯಲ್ಲಿ ನೀವು ಏನು ಈ ವೀಕೆಂಡ್ ಅಲ್ಲಿ ಶಾಪಿಂಗ್ ಮಾಡ್ತಾ ಬ್ಯುಸಿ ಆಗಿದ್ದೀರಾ ನಾನ್ ಸ್ಟಾಪ್ ಆಗಿ, ಹಾಗೆ ಸ್ನೇಹಿತರ ಜೊತೆ ಮಾತಾಡ್ತಾ ನಿಮ್ಮ ಮಧುರ ಕ್ಷಣಗಳನ್ನ ಕಳೀತಾ ಇದ್ದೀರಾ, ಹಾಗೆ ಒಂದು ಸ್ವಲ್ಪ ಟ್ರಾಫಿಕ್ ಜಾಮಲ್ಲೂ ಕೂಡ ಸಿಗಾಕೊಂಡಿರೋದು ಉಂಟು. ಈ ಎಲ್ಲದರ ನಡುವೆ ಒಂದು ಸುಮಧುರ ಗೀತೆಗಳನ್ನ ಕೇಳ್ತಾ ನಾನ್ ಸ್ಟಾಪ್ ಗೀತೆಗಳನ್ನ ಕೇಳ್ಬೋದು. ಮೊದಲಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಕೇಳಿ, ಕಾಟೀರ ಚಿತ್ರದಿಂದ ಹೇಮಂತ್ ಕುಮಾರ್ ಮತ್ತು ರಕ್ಷಿತಾ ಸುರೇಶ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ನಾನ್ ಸ್ಟಾಪ್ ಸಂಜೆಯಲ್ಲಿ ಸಾಕ್ತಾ ಇದೀವಿ. ಈಗ ತಾನೇ ಬಹುಪರಾಗ್ ಚಿತ್ರದಿಂದ ನೀಲ್ ನಶ್ ಫೀಟ್ ಮತ್ತು ಭಾರತ್ ಬಿಜೆ ಅವರ ಧ್ವನಿಯಲ್ಲಿ ಇದ್ದಂತಹ ಗೀತೆಗೆ ಸುನಿ ಅವರ ಸಾಹಿತ್ಯ, ಬಿಜೆ ಭರತ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರೆ ರಕ್ತ ಸಂಬಂಧಗಳನ್ನ ಆ ದೇವರು ಏನಾದರೂ ಆಯ್ಕೆ ಮಾಡಿದ್ರೆ ಆತ್ಮ ಸಂಬಂಧವಾದ ಒಂದು ಗೆಳೆಯರನ್ನ ಮಾತ್ರ ನಾವೇ ಆಯ್ಕೆ ಮಾಡ್ಕೊಳ್ತೀವಿ. ಹಾಗೆ ಈ ಜೀವನ ಎಂಬ ಹಾದಿಯಲ್ಲಿ ನಾವು ನಡ್ಕೊಂಡು ಹೋಗುವಾಗ ಜೊತೆಯಲ್ಲಿದ್ದಾಗ ಸಂತೋಷವಾದಂತಹ ನೆಮ್ಮದಿಯಾದಂತಹ ಪಯಣ ನಮ್ಮದಾಗತ್ತೆ. ಹಾಗೆ ಸ್ನೇಹ ಅಂದ್ರೆ ಕೇವಲ ದಿನ ಮಾತಾಡೋದ, ಒಟ್ಟಿಗೆ ಓಡಾಡೋದ, ಅಥವಾ ಜೊತೆಯಲ್ಲಿ ಕೂತು ನಗೋದು ಅಷ್ಟೇನಾ? ಇಲ್ಲ, ಅದನ್ನೆಲ್ಲ ಹೊರತುಪಡಿಸಿ ಆಚೆ ಮತ್ತೊಂದು ಸುಂದರವಾದ ಪ್ರಪಂಚ ಸ್ನೇಹದಿಂದ ನಾವು ಸೃಷ್ಟಿ ಮಾಡಬಹುದು. ಕಷ್ಟದ ಸಮಯದಲ್ಲಿ ಜಗತ್ತಿನ ವಿರುದ್ಧ ನಿಂತರೂ ಕೂಡ ನಾನಿದ್ದೀನಿ ಮಗ, ಹೆದರಬೇಡ ಅಂತ ಹೇಳುವಂತಹ ಒಬ್ಬ ಸ್ನೇಹಿತರು ನಮ್ಮ ಜೊತೆಯಾಗಿರಬೇಕು. ಸ್ನೇಹಕ್ಕೆ ಒಂದು ಬೆಲೆಯನ್ನು ಕೊಡಬೇಕು, ಇದೇ ನಿಜವಾದ ಒಂದು ಸ್ನೇಹ ಅಂತ ಹೇಳ್ಬೋದು. ಇಂತಹ ಸ್ನೇಹಿತರ ದಿನದಂದು ಸೂಪರ್ ಹಿಟ್ ಬ್ಯಾಕ್ ಟು ಬ್ಯಾಕ್ ಗೀತೆಗಳನ್ನ ಕೇಳ್ತಾ ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಜೊತೆ ಆಗಿರ್ತೀನಿ ನಾನು. ಹಾಗೆ ನಿಮ್ಮ ಜೊತೆ ಆಗಿರ್ತೆ ಸೂಪರ್ ಹಿಟ್ ಸುಮಧುರವಾದಂತಹ ಗೀತೆಗಳು. ಈಗ ಕೇಳಿ ರಾಜೇಶ್ ಕೃಷ್ಣ ಅವರು ಧ್ವನಿಯಾಗಿರುವಂತಹ ಗೀತೆ ಈ ಬಂಧನ ಚಿತ್ರದಿಂದ. ಕವಿರಾಜ್ ಅವರ ಸಾಹಿತ್ಯ, ಮನುಮೂರ್ತಿ ಅವರ ಸಂಗೀತ ಸಂಯೋಜನೆ ಇದೆ.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎ ಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಇನ್ನು ನಿಸ್ವಾರ್ಥ ಮನಸ್ಸಿನಿಂದ ಯಾವುದೇ ರೀತಿಯ ಅಪೇಕ್ಷೆಗಳಿಲ್ಲದೆ ಒಟ್ಟಿಗೆ ಹೆಜ್ಜೆಯನ್ನ ಹಾಕ್ತಾ ಒಂದು ಸುಂದರವಾದ ಪಯಣವನ್ನ ಮಾಡೋದೇ ಸ್ನೇಹ ಅಲ್ವಾ? ಇಲ್ಲಿ ಯಾವುದೇ ರೀತಿ ವಯಸ್ಸಿನ ಅಂತರವೇ ಇಲ್ಲ, ಯಾವುದೇ ಏಜಿನ ನಾವು ಏನು ಯೋಚನೆ ಮಾಡದೇನೆ ಸ್ನೇಹವನ್ನ ಬೆಳೆಸ್ತೀವಿ. ಗೆಳೆಯ ಅಂದ್ರೆ ಬರೀ ಹೆಸರಿಗಷ್ಟೇ ಅಲ್ಲ, ನಮ್ಮ ಎಲ್ಲ ಹುಚ್ಚಾಟಗಳನ್ನ ಸಹಿಸಿಕೊಂಡು ನಮ್ಮ ಜೊತೆ ಆಗಿರಬೇಕು. ಹಾಗೆ ನಾವು ತಪ್ಪನ್ನು ಮಾಡುವಾಗ ಅದು ತಪ್ಪು ಅಂತಲೇ ಹೇಳಬೇಕು, ಅದು ಸರಿ ಇದ್ರೆ ಮಾತ್ರ ಸರಿ ಅಂತ ಹೇಳಬೇಕು. ತಪ್ಪು ದಾರಿಯನ್ನು ತಿದ್ದಿ ಸರಿಮಾರ್ಗದಲ್ಲಿ ನಡೆಸೋನು ಯಾರಿದ್ದಾರೆ ಅವರೇ ಅಲ್ವಾ ನಿಜವಾದ ಸ್ನೇಹಿತರು. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ ನಮ್ಮ ಯಜಮಾನರು ಚಿತ್ರದಿಂದ.

ಅಭಿ ಚಿತ್ರದಿಂದ ಉದಿತ್ ನಾರಾಯಣ್ ಮತ್ತು ಮಹಾಲಕ್ಷ್ಮಿ ಅಯ್ಯರವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇದ್ದಂತಾಗಿದೆ ಇದಾಗಿತ್ತು. ಇನ್ನು ಹೆಗಲ ಮೇಲೆ ಕೈ ಹಾಕಿ ಧೈರ್ಯ ತುಂಬುವಂತಹ ಸ್ನೇಹಿತ ಎಲ್ಲರ ಜೀವನದಲ್ಲಿ ಇದ್ರೆ ತುಂಬಾ ಸುಂದರವಾಗಿ ನಮ್ಮ ಸ್ನೇಹ ಇರುತ್ತೆ. ಅದ್ರ ಜೊತೆ ಗೆಳೆಯ ಅಂದ್ರೆ ಬರೀ ಏನು ಹೆಸರಿಗಷ್ಟೇ ಇದ್ರೆ ಸಾಲತ್ತಾ? ಇಲ್ಲ, ನಮ್ಮೆಲ್ಲ ಹುಚ್ಚಾಟಗಳನ್ನ ಸಹಿಸ್ಕೊಳ್ಬೇಕು. ಹಾಗೇನೆ ನಾವೇನಾದರೂ ಹೇಳ್ತಾ ಇದ್ದೀವಿ ಅಂದರೆ ಅದನ್ನು ಕಿವಿ ಕೊಟ್ಟು ಕೇಳಬೇಕು, ಹಾಗೆ ಅದಕ್ಕೆ ಪ್ರತಿಯಾದಂಥ ಒಂದು ಸ್ಪಂದನೆ ಸಿಗಬೇಕು ಅಂತ ಹೇಳ್ತೀವಿ. ಹಾಗೆ ನಾವು ಯಾರ ಹತ್ರ ಏನು ಹೇಳ್ಕೊಳ್ಳೋದಕ್ಕಾಗಿಲ್ಲ ಅಂದ್ರೂ ಸ್ನೇಹಿತರ ಹತ್ರ ಮಾತ್ರ ಯಾವುದೇ ರೀತಿ ಮುಚ್ಚುಮರೆ ಮಾಡದೆ ಎಲ್ಲವನ್ನು ಕೂಡ ನಾವು ಹೇಳ್ಕೊಳ್ತೀವಿ. ಹಾಗೆ ನಮ್ಮ ದುಃಖವನ್ನು ಅವರು ಬಗೆಹರಿಸಲಿಲ್ಲ ಅಂದರೂ ಏನೋ ಒಂದು ಸ್ವಲ್ಪ ನಮಗೆ ಸಮಾಧಾನ ಅವರ ಜೊತೆ ನಾವು ಹೇಳ್ಕೊಂಡಾಗ ಸಿಗುತ್ತೆ ನಮ್ಮ ಕಷ್ಟಗಳನ್ನ. ಹಾಗೆ ಇನ್ನೊಂದು ಹೇಳಬೇಕಂತ ಹೇಳಿದಾಗ, ಈ ನಮ್ಮ ಸ್ನೇಹ ನಾನ್ ಸ್ಟಾಪ್ ಆಗಿ ಸಾಕ್ತಾ ಇರಬೇಕಂದ್ರೆ ಕೆಲವೊಂದು ಸರಿ ಕೋಪ ಬಂದಾಗ ಅದನ್ನು ನಾವು ಸುಧಾರಿಸ್ಕೊಂಡು ತಾಳ್ಮೆ ತಾಳ್ಬೇಕಾಗತ್ತೆ. ಏನೋ ಒಂದು ಸಣ್ಣ ಜಗಳ ಬಂದಾಗಲೂ ಕೂಡ ಅದನ್ನು ನಾವು ಬಗೆಹರಿಸ್ಕೊಂಡು ಅಥವಾ ಮರೆತು ಮುಂದೆ ಸಾಗಬೇಕಾಗತ್ತೆ. ಆಗಲೇ ನಾನ್ ಸ್ಟಾಪ್ ಆದಂತಹ ಸುಂದರ ಸ್ನೇಹ ನಮ್ಮದಾಗುವುದು ಅಂತ ಹೇಳ್ತಾ ಈಗ ಕೇಳಿ ಸುಪ್ರಿಯಾ ಆಚಾರ್ಯ ಅವರ ಧ್ವನಿಯಲ್ಲಿ ಇರುವಂತಹ ಗೀತೆ ಮೆರವಣಿಗೆ ಚಿತ್ರದಿಂದ ಜಯಂತ್ ಕಾಕಿನಿಯವರ ಸಾಹಿತ್ಯ, ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ ಇದೆ.

ರಾವಣ ಚಿತ್ರದಿಂದ ಬದ್ರಿಪ್ರಸಾದ್ ಅವರ ಗಾಯನ, ಜೈನ್ ಕಾಕಿನಿಯವರ ಸಾಹಿತ್ಯ, ಜಿ ಅಭಿಮನ್ ರಾಯ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಕಾಲ ಬದಲಾಗ್ತಾ ಇರತ್ತೆ, ವಯಸ್ಸು ಮುಪ್ಪಾಗ್ತಾ ಇರತ್ತೆ, ಜವಾಬ್ದಾರಿಗಳು ಹೆಚ್ಚಾಗ್ತಾ ಇರತ್ತೆ. ಹಾಗಂತ ನಮ್ಮ ಜೊತೆಯಾಗಿದ್ದಂತಹ ಸ್ನೇಹಿತರನ್ನ ಮರೆಯೋದು ಎಷ್ಟು ಸರಿ ಅಲ್ವಾ? ಭೇಟಿಯಾಗೋದು ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ವರ್ಷಗಳ ನಂತರ ಮತ್ತೆ ಅವರೇನಾದ್ರೂ ನಮಗೆ ಸಿಕ್ಕಾಗ ಹಳೆಯ ಹುಡುಗಾಟ, ಅದೇ ಒಂದು ಆತ್ಮೀಯತೆ ಮತ್ತೆ ಜೀವನ ಪಡೆದುಕೊಳ್ಬೇಕು. ಅದ್ರ ಜೊತೆ ನಮ್ಮ ಒಂದು ಸಂತೋಷವನ್ನು ನಾವು ನೆನಪನ್ನು ಮಾಡಿಕೊಳ್ಬೇಕು. ಇದೇ ಅಲ್ವಾ ನಿಜವಾದಂತಹ ಒಂದು ಗೆಳೆತನ? ರಕ್ತವನ್ನು ಹಂಚಿಕೊಂಡು ಹುಟ್ಟಿಲ್ಲ ಅಂದರೂ ಕೂಡ ಕೊನೆಯ ಉಸಿರಿರೋವರೆಗೂ ನಿನ್ನ ಜೊತೆಯಾಗಿ ನಾನು ಇರ್ತೀನಿ, ನಿನ್ನ ನೆನಪಿನಲ್ಲಿ ಇರ್ತೀನಿ, ನೀನು ಕೊಟ್ಟಂತಹ ಸಂತೋಷದ ಒಂದು ನೆನಪುಗಳ ಜೊತೆಯಾಗಿರ್ತೀನಿ ಅಂತ ಹೇಳೋದಲ್ವಾ ನಿಜವಾದ ಸ್ನೇಹ? ಇಂತಹ ಒಂದು ಸ್ನೇಹ ನಿಮ್ಮೆಲ್ಲರ ಬದುಕಲ್ಲಿ ನಿಮ್ಮದಾಗಲಿ ಅಂತ ಆಶಿಸ್ತಾ ಈ ದಿನದ ನಾನ್ ಸ್ಟಾಪ್ ಸಂಜೆಯನ್ನು ಮುಗಿಸುವಂತಹ ಸಮಯ ಆಗಿದೆ. ಇದುವರೆಗೂ ನಿಮ್ಮ ಜೊತೆ ಆದದ್ದು ನಿಮ್ಮ ಆರ್ಜೆ ಲತಾ. ಈಗ ಕೇಳಿ ಮತ್ತೊಂದು ಸುಂದರ ಗೀತೆ, ಟಿಪ್ಪು ಅವರ ಧ್ವನಿಯಲ್ಲಿರುವಂತಹ ಈ ಒಂದು ಗೀತೆ ಡ್ರಾಮಾ ಚಿತ್ರದಿಂದ. ಈ ಒಂದು ಗೀತೆಗೆ ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ.

0: ಬುಡ್ಲ ಮಂಡ್ಯಾರ, ತುಂಬಾ ಸಾಣೆ ಹಿಡಿದ್ರೆ ಚಾಕು ಇರಲ್ಲ, ಹ್ಯಾಂಡಲ್ ಇರ್ತದೆ. ಸುಳ್ಳು ಒರಿಜಿನಲ್ ಸತ್ಯ ಡೂಪ್ಲಿಕೇಟ್. ಸಾಂಬ್ರಾಣಿ ಹೋಗಿ ಹಂಗೆ ಮೂರ್ ದಿನದ ಬಾಳ್ ಎಕ್ಸ್ಟ್ರಾಡಿನರಿ. ಮೊಟ್ಟೆ ತಿಂದ್ರೆ ಮರಿ ಇಲ್ಲ, ಕೋಳಿ ತಿಂದ್ರೆ ಮೊಟ್ಟಿಲ್ಲ. ಪಾಪ ಮಾಡಿದ್ರೆ ಪೇಮೆಂಟ್ ಇದೆ, ಸ್ವಪ್ನಕ್ಕೆ ಬಡ್ಡಿ ಬೀಳ್ತದೆ. ಲೆಕ್ಕ ಬರ್ಕಳಿ ಬರ್ಕಳಿ ಬರ್ಕಳಿ.
1: ಹೂವಿ ಕೆಲ್ಸ ಇಲ್ಲ, ಅರಳು

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
1: ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸಹನ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ, ನಿಂಗೂ ಬಂತ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
5: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
6: ಏನಮ್ಮ ಆ ಅಳ್ತಾ ಇರೋ ಮಗುನ ಹಾಗೂ ತಾಯಿನ ಒಳಗಡೆ ಕಳಿಸಿ.
7: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನು ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
6: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
5: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ?

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗ್ತದೆ, ನೀನು 6:05 ನೀವು ಕೇಳ್ತಾ ಇದ್ರೆ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಮನವೆಲ್ಲೋ. ಕೆಲವೇ ಕ್ಷಣಗಳಲ್ಲಿ ಕೇಳಿ ದೆಹಲಿಗಿಂತ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಹಂಗೆ ಹುಟ್ಟಿರಿ, ಅರ್ಜಿ ಕೊಡಿ ಅಂತಾರೆ, ಕೊಡ್ತೀರಿ. ಮ್ಯಾನೇಜರಿಗೆ ಮಾತ್ರ ಅಲ್ಲ, ಅಟೆಂಡರಿಗೂ ಸಹ ಹೊಡಿತೀರಿ. ಮ್ಯಾನೇಜರ್ ಮನೆಗೆ ಭಕ್ತಿಯಿಂದ ಪಾದಯಾತ್ರೆ ಬೆಳೆಸಿ ಬೆಳೆಸಿ ಚಪ್ಪಲು ಸರಿಸ್ತೀರಿ. ಅವ್ರ ಹೆಂಡತಿ ಮಕ್ಕಳ ಯೋಗಕ್ಷೇಮ ಕೇಳ್ತೀರಿ. ಮಕ್ಕಳಿಗೆ ಬಿಸ್ಕೀಟ್ ಕೊಡ್ತೀರಿ. ಅವ್ರ ಮಗಳಿಗೆ ವರಾನ್ವೇಷಣೆ ಮಾಡೋ ಆಶ್ವಾಸನ ಕೊಡ್ತೀರಿ. ಸಾಲ ಕೈಗೆ ಬಂತೋ, ಅವ್ರು ಯಾರೋ ನೀವು ಯಾರೋ, ಅಸಲಿಗೆ ಮಾತ್ರ ಅಲ್ಲ ಬಡ್ಡಿಗೂ ಡಿಫಾಲ್ಟರ್ ಆಗ್ತೀರಿ. ಈಗ ಬೂಟ್ ಸೋಸುವ ಸರ್ತಿ ಮ್ಯಾನೇಜರದ್ದಾಗುತ್ತೆ. ಅವರು ಸ್ವಲ್ಪ ಜಬ್ಬರಿಸಿದ್ರು, ಏನ್ರಿ ರಿಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ, ಸಾಲ ನಿಮ್ಮ ಅಪ್ಪನ ಮನೆಯಿಂದ ಕೊಟ್ಟಿದ್ದೀರಾ, ಬ್ಯಾಂಕಿನ ದುಡ್ಡಲ್ಲವೇ, ಹೋಗಿ ಕೋರ್ಟಿಗೆ ಹೋಗಿ ಅಂತೀರಿ. ಅವ್ರ ಮಗಳಿಗೆ ವರ ಹುಡುಕೋದು ಬಿಡಲಿ, ಅವರೇ ಹುಡುಕಿ ಮದುವೆ ನಿಶ್ಚಯಿಸಿ ನಿಮಗೆ ಇನ್ವಿಟೇಷನ್ ಕಳಿಸಿ ಕೊಟ್ಟರೆ ನಿಮ್ಮ ಪಾದ ಬೆಳೆಸೋದೇ ಇಲ್ಲ. ನನ್ನ ಸ್ನೇಹಿತರೊಬ್ಬರಿಗೆ ಒಂದು ಚಿಕ್ಕ ನೌಕರಿ ಸಲುವಾಗಿ ಒಬ್ಬ ಉಮೇದುವಾರ ಕೃಷಿ ನಿಧಿದಾರರ ಸಮೇತ ಮನೆಗೆ ಬಂದು ಅಕ್ಷರಶಃ ಉದ್ದಂಡ ನಮಸ್ಕಾರ ಹಾಕಿದ. ಪಾಪ ಅಂತ ಅವರು ಆ ನೌಕರಿ ಕೊಡಿಸಿದರು. ಅವರು ಕಚೇರಿಗೆ ಪ್ರವೇಶಿಸುವಾಗ ನಮಸ್ಕಾರ ಮಾಡೋದೇನು, ಎದ್ದು ನಿಲ್ಲೋದೇನು, ಎಲ್ಲ ಆರು ತಿಂಗಳು. ಒಂದು ದಿನ ಒಮ್ಮೆ ಈ ಗೌರವ ಮರ್ಯಾದೆ ಎಲ್ಲ ನಿಂತು ಹೋಯ್ತು. ಯಾಕಂತೀರಾ, ಮುಂಚಿನ ದಿನವೇ ಅವನಿಗೆ ಕೆಲಸ ಕಾಯಂಬಾದ ಬಂದಿತ್ತು. ಅವನ ಸಹಕಾರ್ಯಕರ್ತನೇ ಒಬ್ಬ ಅವನಿಗೆ ಈ ವರ್ತನೆ ಬಗ್ಗೆ ಕೇಳಿದಾಗ ಏನಂದ ಗೊತ್ತೇ, ಹೌದು ಹೊತ್ತು ಬಂದಾಗ ಕತ್ತೆ ಕಾಲು ಕಟ್ಟಬೇಕಾಗುತ್ತೆ, ಕೆಲಸ ಆದ್ಮೇಲೆ ಎಷ್ಟು ದಿನ ಅಂತ ಈರಿಗೆ ನಡ್ಕೊಂಡಿರ್ಬೇಕಾಗೋದು. ಅಲ್ಲಯ್ಯ, ಅವ್ರ ಡಿಪಾರ್ಟ್ಮೆಂಟ್ನ ಹೆಡ್, ನಾಳೆ ಅಲ್ಲದೆ ನಾಡ್ದವರಿಂದ ಮತ್ತೆ ಏನಾದರೂ ಕೆಲಸ ಆಗ್ಬೇಕಾದೀತು, ಆಗೇನು ಮಾಡ್ತೀ ಅಂದ ಸ್ನೇಹಿತ. ಆತನ ಅಕ್ಕ, ನೋಡ್ತಾ ಇರೋ ಪ್ರಸಂಗ ಬಂದ್ರೆ ಇದೇ ಕತ್ತೆ ಕಾಲನ ಮತ್ತೆ ಹಿಡಿದು ಕೆಲಸ ಮಾಡಿಸ್ಕೋತೀನಿ. ಅದರ ಹಿಕ್ಮತ್ತು ನನಗ್ ಗೊತ್ತು, ನಿನಗೆ ಒಂದು ಬೀಜ ಮಾತು ಹೇಳ್ತೀನಿ. ಈ ಉಪಕಾರಿ ಜನಕ್ಕೆ ಉಪಕಾರ ಮಾಡೋದು ಒಂದು ಚಟ ಆಗಿರುತ್ತೆ, ನಮಗೆ ಕೆಲಸ ಸಲುವಾಗಿ ಕಾಲು ಕಟ್ಟಿಕೊಳ್ಳುವ ಚಟ ಇದ್ದ ಹಾಗೆ, ಹಾಗೆ ಇವರಿಗೂ ಹೊಗಳಿಸಿಕೊಂಡು ನಮಸ್ಕಾರ ಮಾಡಿಸಿಕೊಂಡು ಉಪಕಾರ ಮಾಡೋ ಚಟ ಇರುತ್ತೆ. ಇಷ್ಟು ಹೇಳಿ ಸ್ವಲ್ಪ ಕ್ಷಣಕಾಲ ತಡೆದು ಮತ್ತೆ ಮುಂದುವರಿಸಿದ, ನೋಡು ನಿನಗೊಂದು ಗುಟ್ಟು ಹೇಳ್ತೇನೆ, ನಾನು ಇವ್ರ ಮನೆಗೆ ಹೋಗಿ ಕಾಲಿಗೆ ಬಿದ್ದಾಗ ಇವ್ರ ಹೆಂಡತಿ ಹೊರಗೆ ಬಂದರು, ಅವರ ಮುಖ ನೋಡಿದೆ, ನಾನು ಅಡ್ಡ ಬಿಡೋದು ನೋಡಿ ಅವರಿಗಾದ ಸಂತೋಷ ಮುಖದ ಮೇಲೆ ಕೆತ್ತಿದಾಗಿತ್ತು. ನನ್ನ ಗಂಡನಿಗೆ ಇಂಥ ಗೌರವ ಇದೆ ಅಂತ ಅವರಿಗೆ ಗಂಡನ ಮೇಲೆ ಅಭಿಮಾನ ಉಕ್ಕಿತ್ತು. ಇವರಿಗಾದರೂ ಹೆಂಡತಿ ಮುಂದೆ ತಮ್ಮ ಪವರ್ನ ಪ್ರದರ್ಶನ ಆಗಿದ್ದಕ್ಕೆ ಕಮ್ಮಿ ಹಿಂಸ ಆಗಿರಲಿಲ್ಲ. ನನಗೆ ಉಪಕಾರ ಮಾಡಿದ್ದಕ್ಕೆ ಆಗಲೇ ಅವರಿಗೆ ಪ್ರತಿಫಲ ಸಿಕ್ಕಿಯಾಗಿದೆ ಅಂತ ಕಡಿಮ. ನೆಸೆಸಿಟಿ ಮೇಕ್ಸ್ ಎನ್ ಆನೆಸ್ಟ್ ಮ್ಯಾನ್ ಎನ್ ನೀವ್, ಖರೀದಿ ಬಂದಾಗ ಸಂಭಾವಿತ ಕೂಡ ಫಟಿಂಗ ಆಗ್ತಾನೆ ಅಂತ ಡ್ಯಾನಿಯಲ್ ಡಿಫೋ ಹೇಳಿದಾನಂತಲ್ಲ, ಇವನು ಹುಟ್ಟ ಫಟಿಂಗ ಮತ್ತು ಕೇಳಬೇಕೆ. ಆದರೆ ಆತ ಹೇಳೋದ್ರಲ್ಲಿ ಪಾಯಿಂಟ್ ಇದೆ, ಉಪಕಾರ ಮಾಡಿ ಹೊಂಡಕ್ಕೆ ಬಿದ್ದು ಮತ್ತೆ ಮತ್ತೆ ಎದ್ದು ಅದೇ ಹೊಂಡಕ್ಕೆ ಬಿಡೋರನ್ನ ನಾನು ನೋಡಿದ್ದೇನೆ. ಕೆಲವರಿಗೆ ಉಪಕಾರ ಒಂದು ಸೈಕಲಾಜಿಕಲ್ ನೀಡ್, ಮನಃಶಾಸ್ತ್ರೀಯ ಅಗತ್ಯ ಆಗಿರುತ್ತೆ. ಆದರೆ ಉಪಕಾರ ಮಾಡುವವರನ್ನ ಜನ ಯಾಕೆ ಮರೀತಾರೆ ಅನ್ನೋದೊಂದು ಥಿಯರಿ ಇದೆ. ಒಬ್ಬರಿಂದ ಉಪಕಾರ ಪಡೆಯುವಾಗ ನಾವು ನಮ್ಮ ದೃಷ್ಟಿಯಲ್ಲೇ ಸಣ್ಣವರಾಗ್ತೇವೆ, ನಮ್ಮ ಮೇಲೆ ನಮಗೆ ಜೋಸು ಬರುತ್ತೆ. ಆತ್ಮಜಿಹಾಸೇನ ಬಹಳ ಕಾಲ ಸಹಿಸಿಕೊಂಡು ಇರಬೇಕಾದರೆ ನೀವು ಯೋಗಿ ಆದರೂ ಆಗಿರಬೇಕು, ಪಶುವಾದರೂ ಆಗಿರಬೇಕು, ನಾವು ಹೆಚ್ಚಿನವರು ಎರಡೂ ಅಲ್ಲ. ಆದ್ದರಿಂದ ನಮ್ಮ ಹೊರಗನ್ನು ಉಪಕಾರ ಮಾಡಿದವರ ಮೇಲೆ ತಿರಸ್ಕಾರ ರೂಪವಾಗಿ ಮಾರ್ಪಡಿಸುತ್ತೇವೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪಾವೆಂ ಆಚಾರ್ಯ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಈಗ ಕೇಳಿ ಕೃಷ್ಣಾರಗು ಚಿತ್ರದಿಂದ ಶ್ರೇಯಾ ಘೋಷಾಲ್ ಮತ್ತು ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿನಿಯವರ ಸಾಹಿತ್ಯ, ಶ್ರೀಧರ್ ವಿ ಮತ್ತು ಸಂಭ್ರಮ್ ಅವರ ಸಂಗೀತ ಸಂಯೋಜನೆ ಇರುವಂತಾಗಿದೆ.

ಇದು ಆಕಾಶವಾಣಿ 101.3 FM ರೇನ್ಬೋ ಕನ್ನಡ ಕಾಮನಬೆಲ್ಲು. ಸಮಯ ಆಗ್ತಿದೆ ಇನ್ನೇನು 6:20. ಕೆಲವೇ ಕ್ಷಣಗಳಲ್ಲಿ ಕೇಳಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ ನಮಸ್ಕಾರ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ನಿಮ್ ಜೊತೆಯಾಗ್ತಾ ಇರೋದು ನಾನು ಮಧು ಚೈತ್ರಾ.

ನಾವು ಕನಸನ್ನು ಕಾಣ್ತೀವಿ. ಕನಸು ಅನ್ನೋದು ಮುಂದೊಂದಿನ ನನಸಾಗಬಹುದು. ನನಸಾದ ಕನಸು ನಾಳೆಗೆ ನೆನ್ನೆಯಾಗ್ಬಿಡುತ್ತೆ. ನಿಜ ಏನು ಅಂದ್ರೆ, ಇವತ್ತು ನಾವೇನ್ ಬದುಕ್ತಾ ಇದೀವಿ ಅದು ಮಾತ್ರನೇ ನಿಜ. ಆದ್ರೆ ಇಷ್ಟರ ಮಧ್ಯದಲ್ಲಿ ಪ್ರೀತಿಸಿದವರು ಪ್ರೀತಿಯಿಂದ ಇರೋದರ ಬದಲು ಬಿಟ್ಟು ದೂರ ಹೋದ್ರೆ ಅದು ಬರೀ ಪ್ರೀತಿಯ ನೆನಪುಗಳು. ನೆನಪಿನ ಹಾದಿಯಲ್ಲಿ ಮನಸ್ಸಿನ ಮಾತುಗಳು ಎಷ್ಟೋ ಇರುತ್ತೆ. ಪ್ರೀತಿಸಿದವ್ರಿಗೆ ಪ್ರೀತಿನ ಹೇಳ್ಕೊಳ್ಳಾರ್ದೆ, ಪ್ರೀತಿ ಸಿಗಲಾರ್ದೆ ಕೊರಗಿದ ಹೃದಯಗಳು ಎಷ್ಟೋ ಇರುತ್ತೆ. ಎಷ್ಟೋ ಜನಕ್ಕೆ ಇಂತಹ ಸಂದರ್ಭಗಳಲ್ಲಿ ಪ್ರೀತಿ ಕನಸಾಗೆ, ಆ ಕನಸಿನ ಜೊತೆಲಿ ಪ್ರೀತಿನೂ ಸತ್ತೋಗ್ಬಿಡುತ್ತೆ. ಪ್ರೀತಿಸಿದವರು ಬರೀ ನೆನಪಲ್ಲಿ ಮಾತ್ರ ಉಳಿಯಲ್ಲ, ಎಷ್ಟೊಂದು ನೆನಪುಗಳಿಗೆ ಒಡೆಯ ಒಡತಿಯಾಗಿರ್ತಾರೆ.

ಪ್ರೀತಿಯ ಭಾವನೆಗಳ ಭಾವಗಳ ಬಣ್ಣದಲ್ಲಿ ಬದುಕನ್ನ ಕಟ್ಟಿ ಕಟ್ಟಿದ ಬದುಕಲ್ಲಿ ಜೊತೆ ಇರ್ತೀವಿ ಅಂತ ಹೇಳಿ ಪ್ರೀತಿಯ ಮಧುರ ನೆನಪುಗಳನ್ನ ಕೊಟ್ಟವರು ಎಷ್ಟೋ ಜನ. ಈ ಪ್ರೀತಿ ಅನ್ನೋ ನೆನಪಿನ ಪಯಣ ಮುಗಿಯದ್ದು. ಪ್ರೀತಿಸಿದವರು ಮತ್ತೆ ಮತ್ತೆ ನಮ್ಮ ಮನಸ್ಸಲ್ಲಿ ಕಾಡ್ತಾನೆ ಇರ್ತಾರೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆಯ ಸಮಸ್ಯೆ ಬಗೆಹರಿಸಲು ಆದ್ಯತೆ. ರಾಜ್ಯದ ಜನರ ಹಿತಾಸಕ್ತಿ ರಕ್ಷಣೆಗೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ. ಕರ್ನಾಟಕ ಸರ್ಕಾರದ ಮನವಿಯಂತೆ ಬೆಂಗಳೂರು ಭೇಟಿ ಮುಂದೂಡಲು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಒಪ್ಪಿಗೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9ರಿಂದ 3 ದಿನ ಜೆಡಿಎಸ್ನಿಂದ ಪಾದಯಾತ್ರೆ. ಹಾಗೂ ಕರಾವಳಿ ಮಲೆನಾಡಿನಲ್ಲಿ ವ್ಯಾಪಕ ಮಳೆ, ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದು 3 ಸಾವು. ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆಯ ಸಮಸ್ಯೆ ಬಗೆಹರಿಸಲು ಆದ್ಯತೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿಂದು ನಡೆದ ಸರ್ವಪಕ್ಷ ಸಭೆಯಲ್ಲಿ ಮಾತನಾಡಿದ ಅವರು, ಕಾವೇರಿ ನೀರಿನ ವಿಚಾರವಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಮಾತುಕತೆಗೆ ಬರಲು ಸಿದ್ದ ಎಂದು ತಿಳಿಸಿದ್ದರು. ಆದರೆ ಕಾವೇರಿ ಪರಿಸ್ಥಿತಿ ತಿಳಿಯಾದ ನಂತರ ಬರುವಂತೆ ಹೇಳಲಾಗಿದೆ. ಈಗ ರಾಜ್ಯದ ಜಲಾನಯನ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಪರಿಸ್ಥಿತಿ ಸುಧಾರಿಸುವ ಲಕ್ಷಣಗಳು ಕಂಡುಬರುತ್ತಿವೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಪ್ರಮಾಣದ ನೀರನ್ನು ಸಂಗ್ರಹಿಸಲಾಗಿದೆ. ಕಬಿನಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಹೆಚ್ಚುವರಿ ಒಳಹರಿವನ್ನು ಈಗಾಗಲೇ ನಾಲೆಗಳಿಗೆ ನೀರು ಹರಿಸಲಾಗಿದ್ದು ಇದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದರು. ರಾಜ್ಯದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಆದೇಶದ ವಿರುದ್ದ ಈಗಾಗಲೇ ಮೇಲ್ಮನವಿ ಸಲ್ಲಿಸಿದ್ದೇವೆ ಎಂದು ಹೇಳಿದರು. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ರಾಜ್ಯಕ್ಕೆ ಉತ್ತಮ ಸಹಕಾರ ನೀಡುತ್ತಿದ್ದು ಕೃಷ್ಣಾ ನದಿ ನೀರಿನ ಹಂಚಿಕೆ, ತುಂಗಭದ್ರಾ ಅಣೆಕಟ್ಟಿನ ಕ್ರಸ್ಟ್ ಗೇಟ್ಗಳ ಮರುಸ್ಥಾಪನೆ, ನವಿಲೆ ಸಮತೋಲನ ಅಣೆಕಟ್ಟು ನಿರ್ಮಾಣದ ಪ್ರಸ್ತಾಪಕ್ಕೂ ಸಮ್ಮತಿ ಸೂಚಿಸಿದ್ದಾರೆ. ಕೃಷ್ಣಾ ಗೋದಾವರಿ ಕಾವೇರಿ ನದಿಗಳ ಜೋಡಣೆ ಮತ್ತು ಕೃಷ್ಣಾ ನದಿ ನೀರು ಹಂಚಿಕೆಯಲು

0: ನೀಡಿದ್ದಾರೆ ಎಂದು ತಿಳಿಸಿದರು. ರಾಜ್ಯದ ಕುಡಿಯುವ ನೀರಿನ ಅಗತ್ಯವನ್ನು ಭದ್ರಪಡಿಸುವುದರ ಜೊತೆಗೆ ರೈತರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಕ್ರಮ ಕೈಗೊಂಡಿದೆ. ಈಗಾಗಲೇ ರೈತರು ಬಿತ್ತಿರುವ ಬೆಳೆಗಳ ರಕ್ಷಣೆಯ ಉದ್ದೇಶದಿಂದ ಕೆಆರ್ಎಸ್ ಹಾಗೂ ಕಬಿನಿ ನಾಲೆಗಳಿಗೆ ನೀರು ಹರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಮಾಹಿತಿ ನೀಡಿದರು. ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ, ಎಚ್ಡಿ ಕುಮಾರಸ್ವಾಮಿ, ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ಸಂಸದ ಗೋವಿಂದ ಕಾರಜೋಳ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಚಲವಾದಿ ನಾರಾಯಣಸ್ವಾಮಿ, ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಕಾವೇರಿ ವಿಚಾರದಲ್ಲಿ ರಾಜ್ಯದ ಜನರ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿಂದು ನಡೆದ ಸರ್ವಪಕ್ಷ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಳೆ ಬಾರದೆ ರಾಜ್ಯದಲ್ಲಿ ಬರಗಾಲದ ಛಾಯೆ ಆವರಿಸಿದೆ. ಕೇವಲ ಶೇಕಡ 30-35% ಮಾತ್ರ ಮಳೆಯಾಗಿದೆ. ಈ ಮಧ್ಯೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತಮಿಳುನಾಡಿಗೆ 15 ದಿನಗಳ ಕಾಲ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಬೇಕೆಂದು ಆದೇಶ ನೀಡಿದೆ. ರಾಜ್ಯದಲ್ಲಿ ಈಗ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದ್ದು ಜಲಾಶಯಗಳಲ್ಲಿನ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದೆ. ಸಂಕಷ್ಟ ಸೂತ್ರದ ವಿಚಾರದಲ್ಲಿ ಕಾನೂನನ್ನು ಗಮನದಲ್ಲಿಟ್ಟುಕೊಂಡು ಕಾನೂನು ತಜ್ಞರ ಸಲಹೆ ಮೇರೆಗೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಬಗ್ಗೆ ತೀರ್ಮಾನಿಸಲಾಗುವುದು ಎಂದು ತಿಳಿಸಿದರು. ಇದೇ 13ರಂದು ಕನ್ನಡ ಪರ ಸಂಘಟನೆಗಳು ಕರೆ ನೀಡಿರುವ ಬಂದ್ ಅನ್ನು ಕೈಬಿಡಬೇಕು. ಈ ಕುರಿತು ಸಂಘಟನೆ ಜೊತೆ ಮಾತುಕತೆ ನಡೆಸಲಾಗುವುದು. ತಮಿಳುನಾಡು ಸಂಕಟ ಸೂತ್ರದ ಬಗ್ಗೆ ಬೇಡಿಕೆ ಇಟ್ಟಿದ್ದು ಮುಂದಿನ ಹೆಜ್ಜೆಯ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸುತ್ತೇವೆ ಎಂದು ಮುಖ್ಯಮಂತ್ರಿ ಹೇಳಿದರು. ಬರದ ಘೋಷಣೆ ವಿಚಾರವಾಗಿ ಇನ್ನೂ ತೀರ್ಮಾನ ಮಾಡಿಲ್ಲ. ಈ ತಿಂಗಳ ಅಂತ್ಯದ ವೇಳೆಗೆ ಮಾಹಿತಿ ಪಡೆದ ಕಂದಾಯ ಸಚಿವರು ಪರಿಶೀಲಿಸಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸುತ್ತಾರೆ. ತದನಂತರ ಅದರ ಬಗ್ಗೆ ತೀರ್ಮಾನ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಕಾವೇರಿ ವಿಚಾರವಾಗಿ ಪರಿಸ್ಥಿತಿ ಬಿಗುವಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ಮನವಿಯಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಬೆಂಗಳೂರಿಗೆ ಭೇಟಿ ನೀಡುವ ಕಾರ್ಯಕ್ರಮ ಮುಂದೂಡಲು ಒಪ್ಪಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇದ್ದರೂ ಕರ್ನಾಟಕ ರಾಜ್ಯಕ್ಕೆ ಭೇಟಿ ನೀಡಲು ಮುಖ್ಯಮಂತ್ರಿ ವಿಜಯ್ ಮುಂದಾಗಿದ್ದರು. ಆದರೆ ಪರಸ್ಪರ ಗೌರವಿಸಿ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು. ಹೀಗಾಗಿ ಪರಿಸ್ಥಿತಿ ತಿಳಿಯಾದ ಬಳಿಕ ಭೇಟಿ ನೀಡುವಂತೆ ಮನವಿ ಮಾಡಿದ್ದೇನೆ ಎಂದು ತಿಳಿಸಿದರು. ತಮಿಳುನಾಡು ಸರ್ಕಾರದ ಪರ ವರ್ತನೆ ಆರೋಪಗಳನ್ನು ನಿರಾಕರಿಸಿದ ಮುಖ್ಯಮಂತ್ರಿ ರಾಜ್ಯದ ಜನರ ಹಿತ ಕಾಯಲು ಬದ್ಧರಾಗಿರುವಂತೆಯೇ ನೆರೆಹೊರೆಯ ರಾಜ್ಯಗಳೊಂದಿಗೆ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳಲಾಗುವುದು ಎಂದರು. ಮೇಕೆದಾಟು ಯೋಜನೆ ಕಾವೇರಿ ಸಮಸ್ಯೆಗೆ ಪರಿಹಾರವಾಗಲಿದೆ. ಇದರಿಂದ ಸುಮಾರು ಶೇಕಡ 90% ತಮಿಳುನಾಡಿಗೆ ಅನುಕೂಲವಾಗಲಿದೆ. ಕರ್ನಾಟಕಕ್ಕಿಂತ ತಮಿಳುನಾಡು ಜನರಿಗೆ ಹೆಚ್ಚಿನ ಪ್ರಯೋಜನವಾಗಲಿದ್ದು ಯೋಜನಾ ಸ್ಥಳಕ್ಕೆ ಭೇಟಿ ನೀಡುವ ಯಾರಿಗಾದರೂ ವಾಸ್ತವ ಪರಿಸ್ಥಿತಿ ಅರ್ಥವಾಗಲಿದೆ ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9-11 ಬಿಡದಿಯ ಬೈರಮಂಗಲ ಗ್ರಾಮದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಚನ್ನಪಟ್ಟಣದಲ್ಲಿಂದು ನಡೆದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಅವರು, ಅನಿವಾರ್ಯ ಕಾರಣಗಳಿಂದ ಪಾದಯಾತ್ರೆಯನ್ನು ಮುಂದೂಡಲಾಗಿತ್ತು. ಇದೀಗ ಇದೇ 9ರಂದು ಪಾದಯಾತ್ರೆ ನಡೆಯಲಿದೆ. 3 ದಿನಗಳ ಪಾದಯಾತ್ರೆಯಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು 1 ದಿನ ಸೇರಿದಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸರ್ಕಾರ ರೈತ ವಿರೋಧಿ ಧೋರಣೆ ಅನುಸರಿಸುತ್ತಿದ್ದು ಟೌನ್ಶಿಪ್ ನಿರ್ಮಾಣ ಕೈಬಿಡಬೇಕೆಂದು ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕೆಂದು ಅವರು ಮನವಿ ಮಾಡಿದರು. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಲಾಯಿತು. ನಶಾಮುಕ್ತ ಭಾರತ ಅಭಿಯಾನವು ಓರ್ವ ವ್ಯಕ್ತಿ, ಕುಟುಂಬ ಹಾಗೂ ಸಮಾಜ ಸೇರಿದಂತೆ ರಾಷ್ಟದ ಒಳಿತಿಗಾಗಿ ರೂಪುಗೊಂಡಿದೆ. ದೇಶದ ಯುವಶಕ್ತಿಯ ತನು ಮನ ಆತ್ಮಶುದ್ಧಿಯ ಜಾಗೃತಿಗಾಗಿ ಈ ಅಭಿಯಾನ ಆಯೋಜಿತವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಕಸಿತ ಭಾರತದ ಸಂಕಲ್ಪಕ್ಕಾಗಿ ನಶೆ ಮುಕ್ತ ಯುವಜನತೆ

0: ಆಂದೋಲನದ ಹಿನ್ನೆಲೆಯಲ್ಲಿ ಯುವಜನರನ್ನು ಉದ್ದೇಶಿಸಿ ವರ್ಚುವಲ್ ಮೂಲಕ ಮಾತನಾಡಿದರು. ದೇಶದ 28,000 ಸ್ಥಳಗಳಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ವೀಕ್ಷಿಸಲು ಅನುಕೂಲ ಮಾಡಲಾಗಿತ್ತು. ಬೀದರ್ ನಗರದ ಮೇರಾ ಯುವ ಭಾರತ್ ಕೇಂದ್ರದ ವತಿಯಿಂದ ಲಿಂಗರಾಜ ಅಪ್ಪ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಳ್ದಾಳೆ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಅವರು, ಯುವಜನತೆ ತಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರ ಜೊತೆಗೆ ಮದ್ಯಪಾನ, ಧೂಮಪಾನ ಮತ್ತಿತರ ಮಾದಕ ವಸ್ತುಗಳ ವ್ಯಸನಗಳಾಗದೆ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಧಾರಾಕಾರ ಮಳೆಯಾಗುತ್ತಿದ್ದು ಅಲ್ಲಲ್ಲಿ ಹಾನಿಯಾಗಿದೆ. ಮಂಗಳೂರು ಬೆಂಗಳೂರು ರೈಲು ಮಾರ್ಗದ ಹಾಸನ ಜಿಲ್ಲಾ ವ್ಯಾಪ್ತಿಯ ಎಡಕುಮೇರಿ ಸಿರಿಬಾಗಿಲು ನಡುವೆ ರೈಲು ಹಳಿಯ ಮೇಲೆ ಭೂಕುಸಿತ ಉಂಟಾದ ಪರಿಣಾಮ ಈ ಭಾಗದಲ್ಲಿ ರೈಲು ಸಂಚಾರ ಸ್ಥಗಿತಗೊಂಡಿದ್ದು ಕೆಲವು ರೈಲುಗಳು ಮಾರ್ಗ ಬದಲಾವಣೆ ಮಾಡಿ ಸಂಚರಿಸುತ್ತಿವೆ. ಹಳಿಯ ಮೇಲೆ ಬಿದ್ದಿರುವ ಮಣ್ಣು ತೆರವುಗೊಳಿಸುವ ಕಾರ್ಯ ನಡೆಯುತ್ತಿದೆ. ಹಳಿ ಮೇಲೆ ಮಣ್ಣು ಬಿದ್ದಿರುವುದರಿಂದ ಇಂದು ಮಂಗಳೂರು ಯಶವಂತಪುರ, ಯಶವಂತಪುರ ಮಂಗಳೂರು ಹಾಗೂ ಬೆಂಗಳೂರು ಕಾರವಾರ ನಡುವಿನ ಪಂಚಗಂಗಾ ಎಕ್ಸ್ಪ್ರೆಸ್, ವಿಜಯಪುರ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ರೈಲನ್ನು ಸ್ಥಗಿತಗೊಳಿಸಲಾಗಿತ್ತು. ಭಾರೀ ಮಳೆಯಿಂದಾಗಿ ಸುಬ್ರಹ್ಮಣ್ಯ ವ್ಯಾಪ್ತಿಯ ಬಾಳುಗೋಡು ಹೊಳೆಯಲ್ಲಿ ಪ್ರವಾಹ ಉಂಟಾಗಿ ಪದಕ ಸೇತುವೆ ಮುಳುಗಡೆಗೊಂಡಿದೆ. ಇದರಿಂದಾಗಿ ವಾಹನ ಸವಾರರು ಸೇರಿದಂತೆ ಸಾರ್ವಜನಿಕರು ಸಂಕಷ್ಟಪಡುವಂತಾಯಿತು. ಭಾರೀ ಮಳೆಗೆ ಕುಮಾರಧಾರಾ ನದಿ ಮೈದುಂಬಿ ಹರಿಯುತ್ತಿದ್ದು ಇಲ್ಲಿನ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಭಾರೀ ಮಳೆಯಿಂದ ಗುಡ್ಡ ಕುಸಿದು ಮಗು ಸೇರಿದಂತೆ ಒಂದು ಕುಟುಂಬದ 3 ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಇಂದು ಮುಂಜಾನೆ ನಡೆದಿದೆ. ಮೃತರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಕ್ಕರಗೋಳ್ ಗ್ರಾಮದವರಾಗಿದ್ದು ಕೆಲಸ ಅರಸಿ ಬಂದಿದ್ದರು ಎನ್ನಲಾಗಿದೆ. ಘಟನೆಯಲ್ಲಿ ಮತ್ತೊಬ್ಬ ಕಾರ್ಮಿಕ ತೀವ್ರವಾಗಿ ಗಾಯಗೊಂಡಿದ್ದು ಅವರಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಚುರುಕಾಗಿದ್ದು ಉತ್ತರ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು. ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗಿದೆ. ಬೆಳ್ತಂಗಡಿ 29, ತಾಳಗುಪ್ಪ 23, ಶೃಂಗೇರಿ ಆಗುಂಬೆ 22, ಭಾಗಮಂಗಲ ಸುಳ್ಯ 21, ಧರ್ಮಸ್ಥಳದಲ್ಲಿ 20 cm ಭಾರೀ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬಾಗಲಕೋಟೆ, ಬೆಳಗಾವಿ, ಬೀದರ್ ಸೇರಿದಂತೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳು ಹಾಗೂ ಕೊಡಗು, ಹಾಸನ, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ ನಗರ, ಬೆಂಗಳೂರು ನಗರ, ರಾಮನಗರ, ತುಮಕೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಕೆಲವು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆಯ ಸಮಸ್ಯೆ ಬಗೆಹರಿಸಲು ಆದ್ಯತೆ. ರಾಜ್ಯದ ಜನರ ಹಿತರಕ್ಷಣೆಗಾಗಿ ಸರ್ಕಾರ ಬದ್ಧ, ಮುಖ್ಯಮಂತ್ರಿ. ಕರ್ನಾಟಕ ಸರ್ಕಾರದ ಮನವಿಯಂತೆ ಬೆಂಗಳೂರು ಭೇಟಿ ಮುಂದೂಡಲು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಒಪ್ಪಿಗೆ. ಪಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9ರಿಂದ 3 ದಿನ ಜೆಡಿಎಸ್ನಿಂದ ಪಾದಯಾತ್ರೆ. ಕರಾವಳಿ ಮಲೆನಾಡಿನಲ್ಲಿ ವ್ಯಾಪಕ ಮಳೆ, ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದು 3 ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸಮಯ 6:50 ಆಗಿದೆ. ಎಲ್ಲ ಆತ್ಮೀಯ ಕೇಳುಗರಿಗೆ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಾ, ಮೊದಲಿಗೆ ಕೇಳಿ ಆದಿ ಚಿತ್ರದಿಂದ ವಿಜಯ ಅವರ ಗಾಯನದಲ್ಲಿ ಕವಿರಾಜ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಈಗ ಕೇಳಿ ಉನ್ನಿಕೃಷ್ಣನ್ ಮತ್ತು ವಾಣಿ ಹರಿಕೃಷ್ಣ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ವಿನಾಯಕ ಗೆಳೆಯರ ಬಳಗ ಚಿತ್ರದಿಂದ.

ಇದು ಆಕಾಶವಾಣಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 7 ಗಂಟೆ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಹಾಲು ಮತ್ತು ಅದರ ಪೌಷ್ಟಿಕತೆ. ಈ ವಿಷಯನ ಕುರಿತು ಡಾಕ್ಟರ್ ರಾಜಣ್ಣ ಎಂ ಪ್ರಾಧ್ಯಾಪಕರು, ಹೈನು ರಸಾಯನ ಶಾಸ್ತ್ರ ವಿಭಾಗದ ಹೈನು ಮಹಾವಿದ್ಯಾಲಯ ಹೆಬ್ಬಾಳ ಬೆಂಗಳೂರಿನ ಮುಖ್ಯಸ್ಥರು.

0: ಎಲ್ಲ ರೈತ ಬಾಂಧವರಿಗೂ ಕೇಳುಗರ ಪರವಾಗಿ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆಗೆ ಬೆಂಗಳೂರಿನ ಹೈನುಗಾರಿಕಾ ಕಾಲೇಜಿನ ಹೈನು ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ರಾಜಣ್ಣ ಎಂಬುವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ರಾಜಣ್ಣ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ಡಾಕ್ಟ್ರೇ, ಇವತ್ತು ನಮ್ಮ ಕೇಳುಗರಿಗೆ, ನಮ್ಮ ರೈತರಿಗೆ ಈ ಹಾಲಿನ ಮಹತ್ವ ಕುರಿತು ಮಾಹಿತಿ ಮಾಡಿಕೊಡ್ಬೇಕು. ಹಾಲಿನಲ್ಲಿ ಏನಿದೆ, ಹಾಲಿಗೆ ಯಾಕೆ ಇಷ್ಟೊಂದು ಮಹತ್ವ ಕೊಡಲಾಗ್ತಾ ಇದೆ, ಹಾಲಿನ ಬಳಕೆ ಯಾವಾಗಿಂದ ಆರಂಭ ಆಯಿತು, ಹಾಲಿನ ಕಥೆಯನ್ನು ನಮ್ಮ ಕೇಳುಗರಿಗೆ ಆರಂಭ ಮಾಡಿ ಒಂದೊಂದಾಗಿ ಹೇಳ್ತಾ ಹೋಗಿ ಡಾಕ್ಟ್ರೇ.
1: ಹಾಲು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹಾಲು ಒಂದು ಭಾಳಷ್ಟು ಉತ್ಕೃಷ್ಟವಾದ ಒಂದು ಆಹಾರ ಪದಾರ್ಥ ಅಂತ ನಾವು ಹೇಳ್ತೇವೆ. ಹಿಂದಿನ ಕಾಲದಲ್ಲಿ ಹಾಲಿಗೆ ಸಾಕಷ್ಟು ಬೇಡಿಕೆ ಇತ್ತು. ಆದರೆ ಹಾಲಿನ ಅವಶ್ಯಕತೆ ಇದ್ದರೂ ಸಹ ನಮಗೆ ಪೂರೈಕೆ ಮಾಡಲಿಕ್ಕೆ ಹಾಲು ಸಿಗ್ತಾ ಇರಲಿಲ್ಲ. ಅದಕ್ಕೆ ಕಾರಣ ಅಂದರೆ ಹಾಲಿನ ಉತ್ಪಾದನೆಯಲ್ಲಿ ನಮ್ಮ ದೇಶ ಭಾಳಷ್ಟು ಹಿಂದೆ ಉಳಿದಿತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಹಾಗೆ ಇಲ್ಲ ಸರ್. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ನಮ್ಮ ದೇಶದಲ್ಲಿ ಹಾಲಿನ ಉತ್ಪಾದನೆ ಭಾಳಷ್ಟು ಜಾಸ್ತಿ ಇದೆ. ಎಷ್ಟು ಅಂದರೆ, ಇವತ್ತು ನಮ್ಮ ದೇಶದಲ್ಲಿ ಕಳೆದ ಸಾಲಿನ ನಾವು ನೋಡೋದಾದರೆ 2024-25 ವಾರ್ಷಿಕದಲ್ಲಿ 200.87 million tons ಹಾಲು ನಮ್ಮ ದೇಶದಲ್ಲಿ ಉತ್ಪತ್ತಿಯಾಗಿದೆ. ಸೊ ಇವತ್ತು ನಮ್ಮ ದೇಶ ಹಾಲು ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಮುಂಚೂಣಿಯಲ್ಲಿದೆ. ಎಲ್ಲ ದೇಶಗಳಿಗೆ ಹೋಲಿಕೆಯನ್ನು ಮಾಡಿದಾಗ ನಮ್ಮ ದೇಶ ಹಾಲಿನ ಸ್ಥಾನದಲ್ಲಿ ಮುಂಚೂಣಿಯಲ್ಲಿದೆ. ಯಾಕೆ ಅಂದರೆ, ನಮ್ಮಲ್ಲಿ ಈ ಹಾಲು ಉತ್ಪಾದನೆಯನ್ನು ಒಂದು ಕುಲಕಸುಬಾಗಿ ಪ್ರತಿಯೊಬ್ಬ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ಇದನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಸಹ ಇವತ್ತು ಹೈನುಗಾರಿಕೆ ಭಾಳಷ್ಟು ಎತ್ತರಕ್ಕೆ ಬೆಳೆದಿದೆ. ಸೊ ಆ ಒಂದು ಹಿತದೃಷ್ಟಿಯಿಂದ ನಾವು ಹಾಲನ್ನು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದ್ದೇವೆ. ಹಾಲು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾ ಇದ್ದೇವೆ, ಹಾಲನ್ನು ಬಳಕೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಬಳಕೆಯ ಪ್ರಮಾಣ ಉತ್ಪಾದನೆಗೆ ಹೋಲಿಸಿದಲ್ಲಿ ನಾವು ಇನ್ನೂ ಸ್ವಲ್ಪ ಹಿಂದೆ ಇದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
0: ಬಿಳಿಯ ಕ್ರಾಂತಿ, ವೈಟ್ ರೆವಲ್ಯೂಷನ್.
1: ಹೌದು, ವೈಟ್ ರೆವಲ್ಯೂಷನ್ ಅಂತಂದರೆ ಒಂದು ಸಂದರ್ಭ
0: ಹಾಲಿನಲ್ಲಿ ಕ್ರಾಂತಿ ಆಗಿಬಿಟ್ಟಿದೆ.
1: ಅಂದರೆ ಅಷ್ಟು ಹಾಲು ಉತ್ಪಾದನೆ
0: ಅವಶ್ಯಕತೆಯೂ ಇತ್ತು ಕೂಡ ಡಾಕ್ಟ್ರೇ.
1: ಖಂಡಿತ ಸರ್, ಖಂಡಿತ.
0: ಹೌದು,
1: ಖಂಡಿತ. ಯಾಕೆಂದರೆ ಹಾಲು ನಮಗೆ ತುಂಬ ಅವಶ್ಯಕತೆ ಇತ್ತು, ನಮಗೆ ದೊರೀತಾ ಇರಲಿಲ್ಲ. ಹಾಗಾಗಿ ಅದರಲ್ಲಿ ಕ್ರಾಂತಿಯನ್ನು ಮಾಡಿ ನಮ್ಮ ಅಗತ್ಯಕ್ಕೆ ಹೆಚ್ಚು ಪಟ್ಟು ಹಾಲನ್ನು ಉತ್ಪಾದನೆ ಇವತ್ತು ನಾವು ಮಾಡ್ತಾ ಇದ್ದೇವೆ. ಆದರೆ ಅದರ ಸಂಸ್ಕರಣೆಯಲ್ಲಿ ಸ್ವಲ್ಪ ನಾವು ಹಿಂದಿದೆ. ಇವತ್ತು ಹೇಳೋದಾದರೆ ನಮ್ಮ ದೇಶದಲ್ಲಿ ಹಾಲು ಉತ್ಪಾದನೆಯಲ್ಲಿ ಮೊತ್ತ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದಂದರೆ ಉತ್ತರ ಪ್ರದೇಶ ಅಂತ ಹೇಳ್ಬೋದು. ನಮ್ಮ ಒಂದು ರಾಜ್ಯ, ನಮ್ಮ ಭಾರತ ದೇಶದಲ್ಲಿ ಉತ್ತರ ಪ್ರದೇಶ ಪ್ರಥಮ ಸ್ಥಾನದಲ್ಲಿದೆ ಹಾಲು ಉತ್ಪಾದನೆಯಲ್ಲಿ. ಅದರ ನಂತರ ರಾಜಸ್ಥಾನ ಇದೆ, ಅದರ ನಂತರ ಮಹಾರಾಷ್ಟ್ರ, ಹಾಗೆ ಗುಜರಾತು, ನಂತರ ಆಂಧ್ರ ಪ್ರದೇಶ, ಮತ್ತು ಕರ್ನಾಟಕ. ಕರ್ನಾಟಕ 7ನೇ ಸ್ಥಾನದಲ್ಲಿದೆ ಹಾಲಿನ ಉತ್ಪಾದನೆಯಲ್ಲಿ. ಸೊ ಕರ್ನಾಟಕದಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ, ಭಾಳಷ್ಟು ಈ ನಂದಿನಿ, ಬಹುಶಃ ಎಲ್ಲರಿಗೂ ಗೊತ್ತಿದೆ, ನಂದಿನಿ ಒಂದು ಕೋಆಪರೇಟಿವ್ ಒಂದು ಸೆಕ್ಟರ್ ಅಂತಂದರೆ ಸಹಕಾರಿ ಸಂಘಗಳಿಂದ ರಚಿತವಾದಂಥ ಒಂದು ಸಂಘ ಸಂಸ್ಥೆ.
0: ಇವತ್ತು ನಂದಿನಿ ಹಾಲು ಜನರ ವಿಶ್ವಾಸ ಗಳಿಸಿದೆ. ಸರ್ಕಾರ ಕೂಡ ಅದಕ್ಕೆ ಜವಾಬ್ದಾರರಾಗಿದೆ.
1: ಖಂಡಿತ ಸರ್, ಖಂಡಿತ.
0: ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಸರ್ಕಾರದವರು ಕೂಡ.
1: ಹೌದು, ಸರ್ಕಾರದವರು. ಅದ್ರ ಹಿಂದೆ ಸಾಕಷ್ಟು ಪಶುವೈದ್ಯರ ಶ್ರಮವಿದೆ, ಸಾಕಷ್ಟು
0: ಅಧಿಕಾರಿಗಳ ರಾಜಕಾರಣಿಗಳ ಒಂದು ವಿಶ್ವಾಸ ಇದೆ, ಅವರ ಕಾಳಜಿ ಇದೆ,
1: ಸಹಕಾರ ಇದೆ, ಕಾಳಜಿ ಇದೆ. ಮತ್ತು ಅದೇ ರೀತಿಯಾಗಿ ನಮ್ಮ ಡೈರಿ ಟೆಕ್ನಾಲಜಿಸ್ಟ್ಗಳು, ಅವರ ಒಂದು ಕೊಡುಗೆಯೂ ಸಾಕಷ್ಟು ಇದೆ. ಸೊ ಹಾಲನ್ನು ಉತ್ಪಾದನೆ ಮಾಡೋದಕ್ಕೆ ಪ್ರಾರಂಭ ಮಾಡಿ ಇವತ್ತು ಹಾಲು ಹೆಚ್ಚು ಉತ್ಪಾದನೆ ಆಗ್ತಾ ಇದೆ. ಹಾಲನ್ನು ನಾವೆಲ್ಲ ಬಳಸ್ಕೊಳ್ಳಿಕ್ಕೆ ನಮ್ಮ ದೇಶದಲ್ಲಿ ಸಾಕಷ್ಟು ಹಾಲಿದೆ. ಈಗ ಒಬ್ಬೊಬ್ಬರಿಗೆ ಪ್ರತಿ ತಲಾ ನೋಡೋದಾದರೆ 485 grams ಹಾಲು ನಮಗೆ ದೊರೆಯುತ್ತೆ ಒಂದು ದಿನಕ್ಕೆ.
0: ಡಾಕ್ಟರ್, ಅದಕ್ಕಿಂತ ಈಗ ನಮ್ಗೆ ಹಾಲು ಅದು ಒಂಥರ ಜೀವಕ್ಕೆ ತೀರ ಹತ್ತಿರವಾದ ಒಂದು ವಸ್ತು.
1: ಹೌದು,
0: ಹಾಲು ಪವಿತ್ರ ಕೂಡ.
1: ಹೌದು,
0: ಹಾಗಾಗಿ ಧಾರ್ಮಿಕವಾಗಿ ಕೂಡ ನಮ್ಗದು ಹಾಲಿನ ಒಂದು ಪರಂಪರೆ ಇದೆ.
1: ಹೌದು,
0: ಈಗ ಎಮ್ಮೆ ಹಾಲಿದೆ,
1: ಹೌದು,
0: ಆಕಳ ಹಾಲಿದೆ,
1: ಹೌದು,
0: ಮತ್ತೆ ಇನ್ನೇನೋ ಬೇರೆ ಬೇರೆ ಹಾಲುಗಳು ನಮ್ಮಲ್ಲಿ ಬಳಕೆಯಲ್ಲಿದ್ದಾವೆ. ಹಾಗಾಗಿ ಹಾಲಿಗೆ ನಾವು ಉತ್ಕೃಷ್ಟ ಸ್ಥಾನ ನಮ್ಮ ಮನೆಯಲ್ಲಿ ಇದೆ.
1: ಇದೆ, ಯಾಕೆ ಅಂದರೆ ಅದರಲ್ಲಿ ಹಾಲಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಅಷ್ಟು ಪವಿತ್ರವಾಗಿರುತ್ತೆ. ಈ ಪ್ರಕೃತಿಯಲ್ಲಿ ಈಗ ನಾವು ಸಂಪೂರ್ಣ ಆಹಾರ ಪದಾರ್ಥ ಅಂತ ಹೇಳೋದಾದರೆ ಮೊಟ್ಟೆಯನ್ನು ಬಿಟ್ಟರೆ ತದನಂತರ ಬರೋದೇ ಹಾಲು.
0: ಬ್ಯಾಲೆನ್ಸ್ಡ್ ಫುಡ್,
1: ಬ್ಯಾಲೆನ್ಸ್ಡ್ ಡಯಟ್ ಅಥವಾ ಬ್ಯಾಲೆನ್ಸ್ಡ್ ಫುಡ್ ಅಂತೇಳಿ. ಬ್ಯಾಲೆನ್ಸ್ಡ್ ಅಂತಂದರೆ
0: ಒಂದು ಲೋಟ ಹಾಲು ಕುಡಿದ್ರೆ
1: ಹೌದು
0: ಒಂದು ಊಟಕ್ಕೆ ಸಮಾನ.
1: ಹೌದು,
0: ಆ ಥರ.
1: ಹೌದೌದು, ಅಂದರೆ ಅಷ್ಟು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಯಥೇಚ್ಛವಾಗಿ ದೊರೆಯುತ್ತವೆ.
0: ದೊರೆಯುತ್ತೆ ಒಂದು ಗ್ಲಾಸ್ ಹಾಲಲ್ಲಿ.
1: ಒಂದು ಗ್ಲಾಸ್ ಅಂದರೆ ಸಾಮಾನ್ಯವಾಗಿ 200-250 ml ಇರುತ್ತೆ. ಅಷ್ಟು ತಗೊಂಡ್ರೆ ನಿಮಗೆ ಹೆಚ್ಚು ಕಮ್ಮಿ ಸಾಧಾರಣ 150 calories ನಿಮಗೆ ದೇಹಕ್ಕೆ ದೊರೆಯುತ್ತದೆ.
0: ಅದೇ ಒಂದು ಊಟದ ಬದಲಿಗೆ ನೀವು ಇದನ್ನು ಕುಡ್ಕೊಂಡ್ರೆ ಸಾಕು.
1: ಹೌದು,
0: ನಿಮಗೆ ಊಟದಷ್ಟು ಶಕ್ತಿಗೆ ಮತ್ತೆ ನಿಮಗೆ ಆರೋಗ್ಯಕ್ಕೆ ಸಾಕಾಗುತ್ತೆ.
1: ಹೌದು,
0: ಹಾಗಾಗಿ ಹಾಲಿಗೆ ಅದರದ್ದೇ ಆದ ಒಂದು ಮಹತ್ವ ಕೂಡ ನಮ್ಮ ಹಿರಿಯರು ಕೂಡ ಕೊಟ್ಕೊಂತ ಬಂದಿದ್ದಾರೆ.
1: ಹೌದು ಸರ್,
0: ಅದೇ ಥರ ಈಗ ಜೋಪಾನವನ್ನು ಕೂಡ ನಮ್ಮ ಹಿರಿಯರು ಮಾಡ್ಕೋತ ಬಂದರು. ಬೇರೆ ಬೇರೆ ಹಾಲಿನ ಹಾಲು ಕೊಡುವಂಥ ಆಕಳನ್ನು ಮತ್ತು ಎಮ್ಮೆಗಳನ್ನು ಸಾಕೋತ ಬಂದಿದ್ದಾರೆ ನಮ್ಮ ಹಿರಿಯರು.
1: ಹೌದು, ಇವತ್ತು ಅತಿ ಹೆಚ್ಚು ಹಾಲು ಉತ್ಪಾದನೆ ಅಂತಂದರೆ ನಮಗೆ ಈ ಹಸುವಿನಿಂದ ಬರ್ತಕ್ಕಂಥ ಹಾಲು ಉತ್ಪಾದನೆ ಮೊದಲು ಜಾಸ್ತಿ ಇತ್ತು. ಉತ್ತರ ಭಾರತದಲ್ಲಿ ಹಸುವಿನಿಂದ ಹಾಲು ಉತ್ಪಾದನೆ ಮಾಡೋದು ಜಾಸ್ತಿ ಇತ್ತು. ಈಗ ಎಮ್ಮೆ ಹಾಲು ಉತ್ಪಾದನೆ ಜಾಸ್ತಿ ಇಲ್ಲ, ಈಗ ಕಮ್ಮಿಯಾಗಿದೆ. ಈಗ ಹಸುವಿನ ಹಾಲು ಉತ್ಪಾದನೆ ಜಾಸ್ತಿ ಇದೆ, ಹೆಚ್ಚು ಕಮ್ಮಿ ಶೇಕಡ 52% ಹಸುವಿನ ಹಾಲು ಉತ್ಪಾದನೆ ನಮ್ಮ ದೇಶದಲ್ಲಿ ಆಗ್ತಾಯಿದೆ. ಸೊ ಒಂದು 46-47% ಎಮ್ಮೆ ಹಾಲು ಉತ್ಪಾದನೆ ಆಗ್ತಾಯಿದೆ. 2-3% ಮೇಕೆ ಹಾಲು ಉತ್ಪಾದನೆ ಸಹ ಆಗ್ತಾಯಿದೆ. ಸೊ ಇದೆಲ್ಲ ನೋಡಿದ್ರಲ್ಲಿ ಒಟ್ಟಾರೆ ಒಂದು ಹಾಲಿನ ಉತ್ಪಾದನೆಯಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ. ಹಾಲಿನ ಬಳಕೆಯಲ್ಲಿ ನಾವು ಸ್ವಲ್ಪ ಹಿಂದೆ ಇದ್ದೀವಿ. ಅದು ಸಹ ಇವತ್ತಿನ ಒಂದು ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಂಡು ಹಾಲನ್ನು ಯಾವ ರೀತಿ ಶುದ್ಧವಾಗಿ ನಾವು ಉತ್ಪಾದನೆ ಮಾಡಬೇಕು. ಯಾಕೆಂದರೆ ಹಾಲು ಇದೆ ಅಂತೇಳ್ಬಿಟ್ಟು ನಾವು ಬಳಸಲಿಕ್ಕೆ ಅದಕ್ಕೆ ಆದಂಥ ಒಂದು ಪದ್ಧತಿ ಇದೆ. ಹಾಲನ್ನು ಉತ್ಪಾದನೆ ಶುದ್ಧವಾಗಿ ಮಾಡಬೇಕು, ಹಾಲಿನ ಸಂಸ್ಕರಣೆಯನ್ನು ಶುದ್ಧವಾಗಿ ಮಾಡಬೇಕು, ಹಾಲಿನ ಶೇಖರಣೆಯನ್ನು ಶುದ್ಧವಾಗಿ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ಹಾಲಿಗೆ ಸಂಪೂರ್ಣವಾದ ಒಂದು ಶಕ್ತಿ ಬರಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಲನ್ನು ಕರೆದ ತಕ್ಷಣ ಅದರ ವಿವಿಧ ಹಂತಗಳಲ್ಲಿ ನಾವು ಹಾಲನ್ನು ಸಂಗ್ರಹಣೆ ಮಾಡಬೇಕಾಗುತ್ತೆ. ಒಂದು ಹಾಲು ಉತ್ಪಾದನೆ, ಸಂಸ್ಕರಣೆ, ಶೇಖರಣೆ. ಉತ್ಪಾದನೆಯಲ್ಲಿ ಏನು ಕ್ರಮಗಳನ್ನು ತಗೋಬೇಕು, ಶುದ್ಧವಾದ ಹಾಲು ಉತ್ಪಾದನೆ ನಾವು ಹೆಂಗೆ ಉತ್ಪಾದನೆ ಮಾಡಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಕ್ರಮಗಳು ಏನಿದೆ ಅಂತಕ್ಕಂಥದ್ದನ್ನು ನಾವು ರೈತರಿಗೆ ಸಾಕಷ್ಟು ಹಲವಾರು ಒಂದು ತರಬೇತಿ ಕಾರ್ಯಕ್ರಮಗಳಲ್ಲಿ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇವೆ. ಸೊ ಇವತ್ತಿಗೂ ಸಹ ನಂದಿನಿ ಅಥವಾ ಬೇರೆ ಯಾವುದೇ ಒಂದು ಈ ಥರ ಸಂಸ್ಥೆಗಳು ರೈತರಿಗೆ ಅದೇ ಒಂದು ತರಬೇತಿಯನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರು, ಹಾಲು ಉತ್ಪಾದಕರು ಯಾವ ರೀತಿ ಹಾಲು ಉತ್ಪಾದನೆ ಮಾಡಿದರೆ ಅವರಿಗೆ ಹೆಚ್ಚು ಲಾಭ ಸಿಗುತ್ತೆ ಅಂತಕ್ಕಂಥದ್ದು. ಸೊ ಈ ರೀತಿ ಮಾಡೋದ್ರಿಂದ ಹೆಚ್ಚಿನ ಗುಣಮಟ್ಟದ ಹಾಲು ಉತ್ಪಾದನೆ ಬರುತ್ತೆ, ಹೆಚ್ಚಿನ ಪ್ರೈಸ್, ಹೆಚ್ಚಿನ ದರ ಅವರಿಗೆ ಸಿಗುತ್ತೆ, ಹೆಚ್ಚು ಲಾಭಾಂಶ ಅವರಿಗೆ ಸಿಗುತ್ತೆ ಅಂತೇಳಿ ಅವರಿಗೆ ನಿರಂತರವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಹಾಲು ಉತ್ಪಾದನೆಯ ಬಳಕೆ ಮತ್ತು ಹಾಲು ಉತ್ಪಾದನೆಯ ನಾವು ಏನು ಈಲ್ಡ್ ಅಂತ ಹೇಳ್ತೀವಿ, ಅಂದರೆ ಅದರ ಒಂದು ಪ್ರೊಡಕ್ಟಿವಿಟಿ. ಸೊ ಹೆಚ್ಚು ಹಾಲು ಉತ್ಪಾದನೆ ಮತ್ತು ಗುಣಮಟ್ಟದ ಹಾಲು ಉತ್ಪಾದನೆಗೆ ಏನು ಕ್ರಮಗಳನ್ನು ಬೇಕೋ ಅದೆಲ್ಲ ಕ್ರಮಗಳನ್ನು ಅನುಸರಿಸಲಿಕ್ಕೆ ರೈತರಿಗೆ ಸರ್ಕಾರ ಮತ್ತು ಈ ನಂದಿನಿ ಸಂಸ್ಥೆ ಸಾಕಷ್ಟು ಒಂದು ಸಹಕಾರವನ್ನು ಕೊಡ್ತಾ ಬಂದಿದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚು ಹಾಲು ಉತ್ಪಾದನೆ, ಗುಣಮಟ್ಟದ ಹಾಲು ಉತ್ಪಾದನೆ ಇವತ್ತು ಆಗ್ತಾ ಇದೆ. ಕಳೆದ 20 ವರ್ಷಕ್ಕೆ ಹೋಲಿಕೆ ಮಾಡಿದರೆ ಹಾಲು ಉತ್ಪಾದನೆಯಲ್ಲೂ ನಾವು ಹಿಂದೆ ಇದ್ವಿ, ಗುಣಮಟ್ಟದಲ್ಲೂ ಸಹ ನಾವು ಹಿಂದೆ ಇದ್ವಿ. ಸರಿಯಾದ ಒಂದು ಗುಣಮಟ್ಟದ ಹಾಲು ನಮಗೆ ಸಿಗ್ತಾ ಇರಲಿಲ್ಲ. ಆದರೆ ಇವತ್ತು ಉತ್ಪಾದನೆಯಲ್ಲೂ ನಾವು ಜಾಸ್ತಿ ಇದ್ದೇವೆ, ಗುಣಮಟ್ಟದಲ್ಲೂ ಸಾಕಷ್ಟು ಬದಲಾವಣೆಯನ್ನು, ಮಾರ್ಪಾಡುಗಳನ್ನು ಮಾಡಿಕೊಂಡು ಗುಣಮಟ್ಟವನ್ನು ನಾವು ಹೆಚ್ಚಿಸ್ತಾ ಬಂದಿದ್ದೇವೆ. ಹಾಗಾಗಿ ಇವತ್ತು ಹಾಲು ಬರೀ ಹಾಲಾಗಿ ಮಾತ್ರ ನಾವು ಉಪಯೋಗಿಸ್ತಾ ಇಲ್ಲ, ಹಾಲನ್ನು ವಿವಿಧ ಉತ್ಪನ್ನಗಳನ್ನಾಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ.
0: ಡಾಕ್ಟ್ರೆ, ನಾನು ಹೇಳ್ತೀನಿ, ಈ ಹಾಲಿನಿಂದ ಆದಷ್ಟು ಉತ್ಪನ್ನಗಳು ಯಾವುದೂ ಇಲ್ಲ.
1: ಹೌದು,
0: ಹಾಲಿನಿಂದನೇ ಜಾಸ್ತಿ ಉತ್ಪನ್ನಗಳಾಗೋದು, ಮತ್ತು ಜನ ಕೂಡ ಬಯಸ್ತಾರೆ.
1: ಹೌದು ಸರ್, ಹೌದು,
0: ಮಕ್ಕಳಿಂದ ಹಿಡಿದು ವಯೋಮಾನದವರು ಇದನ್ನು ಬಳಕೆಗೆ ಇಷ್ಟಪಡ್ತಾರೆ.
1: ಹೌದು,
0: ಮತ್ತು ವೈದ್ಯಕೀಯವಾಗಿಯೂ ಇದು ಸೂಕ್ತ, ಇದು ತಗೊಳ್ರಿ, ಇದು ನೀವು ಬಳಸ್ರಿ.
1: ಹೌದು,
0: ಹಾಂ, ಇದು ನೆಮ್ಮದಿ, ತಂದೆ ತಾಯಿಗೂ ಕೂಡ ಮಕ್ಕಳಿಗೆ ಕೊಡಬಹುದು ಅಲ್ಲ, ಇದು ವಿಶ್ವಾಸ ಅಷ್ಟು.
1: ಅದರಲ್ಲಿ ಏನಾಗುತ್ತೆ ಅಂದರೆ ಸರ್, ಅದರಲ್ಲಿ ಶ್ರೇಷ್ಠತೆ ಹಾಲಿನಲ್ಲಿ ಯಾಕೆ ಬರುತ್ತಂದರೆ, ಹಾಲನ್ನು ನಾವು ವಿವಿಧ ಉತ್ಪನ್ನಗಳಾಗಿ ಬದಲಾವಣೆ ಮಾಡಿದಾಗ ಹಾಲಿನ ಒಂದು ಉತ್ಕೃಷ್ಟತೆ ಅಥವಾ ಈ ಪೌಷ್ಟಿಕತೆ ಅಂತಕ್ಕಂಥದ್ದು ತುಂಬ ಹೆಚ್ಚುತ್ತೆ. ಈಗ ನೀವು ಹಾಲನ್ನು ಹಾಗೆ ಕುಡಿಯೋದ್ರಿಂದ ಖಂಡಿತವಾಗಿಯೂ ಹಾಲಿನಿಂದ ಉಪಯೋಗ ಸಿಗ್ತದೆ. ಆದರೆ ಹಾಲನ್ನು ನೀವು ಪರಿವರ್ತಿಸಿ, ಈಗ ಮೊಸರನ್ನು ಮಾಡ್ತೀರಿ ಅಥವಾ ಶ್ರೀಖಂಡನ ಮಾಡ್ತೀರಿ, ಈ ರೀತಿ ಮೊಸರು, ಶ್ರೀಖಂಡ ಈ ಥರ ಉತ್ಪನ್ನಗಳನ್ನು ನೀವು ಒದಗಿಸಿದ ಉತ್ಪನ್ನಗಳ ತಗೊಳ್ಳೋದ್ರಿಂದ ಏನಾಗುತ್ತೆ, ಅದರಲ್ಲಿ ಹಾಲಿನ ಈ ಪೋಷಕಾಂಶಗಳ ಜೊತೆಗೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಬಹಳಷ್ಟು ಉಪಯೋಗ ಆಗುವಂಥ ಬ್ಯಾಕ್ಟೀರಿಯಾಗಳಂತ ಹೇಳ್ತೀವಿ, ಉಪಯುಕ್ತ ಬ್ಯಾಕ್ಟೀರಿಯಾಗಳು. ಈ ಉಪಯುಕ್ತ ಬ್ಯಾಕ್ಟೀರಿಯಾಗಳು ಸಹ ನಮಗೆ ಸಿಗುತ್ತೆ, ಅಂದರೆ ಪ್ರೋಬಯೋಟಿಕ್ ಅಂತ ನಾವು ಅದನ್ನು ಇಂಗ್ಲೀಷಲ್ಲಿ ಹೇಳ್ತೀವಿ. ಇವು ಏನು ಮಾಡ್ತವೆ ಅಂದರೆ ನಮ್ಮ ಜೀರ್ಣಕ್ರಿಯೆಯಲ್ಲಿ ಭಾಳಷ್ಟು ಪಾತ್ರವನ್ನು ವಹಿಸ್ತವೆ. ಸೊ ನಾವು ಸೇವಿಸಿದಂಥ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗಿ ಅದು ರಕ್ತಕ್ಕೆ ಸೇರಬೇಕು ಅಂತಂದರೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಬ್ಯಾಕ್ಟೀರಿಯಾಗಳು, ಅಂದರೆ ಉಪಯುಕ್ತ ಬ್ಯಾಕ್ಟೀರಿಯಾಗಳು ನಮಗೆ ಅವಶ್ಯಕತೆ ಇರುತ್ತೆ. ಸೊ ಆ ಒಂದು ಬ್ಯಾಕ್ಟೀರಿಯಾಗಳು ಸಹ ಇದರಲ್ಲಿ ಈ ಪ್ರೋಬಯೋಟಿಕ್ ಆರ್ಗ್ಯಾನಿಸಮ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ, ಆ ಆರ್ಗ್ಯಾನಿಸಮ್ಸ್ ಇದರಲ್ಲಿ ಜಾಸ್ತಿ ಇರುತ್ತೆ. ಯಾವುದರಲ್ಲಿ? ಮೊಸರಲ್ಲಿ, ಮತ್ತು ಯೋಗರ್ಟ್ ಅಂತ

0: ಹೇಳ್ತೀವಿ ಶ್ರೀಕಂಠದಲ್ಲಿ, ಇವೆಲ್ಲ ಏನಂದ್ರೆ ಫರ್ಮೆಂಟೆಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೇವೆ, ಅಂದರೆ ಉದುಗಿಸಿದ ಹಾಲಿನ ಉತ್ಪನ್ನಗಳು ಅಂತ. ಅದರಲ್ಲಿ ಏನಾಗುತ್ತೆ, ಈ ಫರ್ಮೆಂಟೇಷನ್ ಮಾಡುವಾಗ ವಿವಿಧ ರೀತಿಯ ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳು ಬೆಳೆದು ಅವುಗಳು ಸಾಕಷ್ಟು ಬದಲಾವಣೆಯನ್ನು ತಂದಿರ್ತದೆ. ಅದರಲ್ಲಿ ಪ್ರೋಟೀನ್ ಇರ್ಬೋದು, ಶಕ್ಕರ ಪಿಷ್ಟಗಳದು ಎಲ್ಲವರು ಮಾರ್ಪಾಡಾಗಿರ್ತದೆ. ಅವು ಸುಲಭವಾಗಿ ಜೀರ್ಣಕ್ರಿಯೆಗೆ ಒಳಪಟ್ಟು ಸರಳವಾಗಿ ದೇಹಕ್ಕೆ ಸಿಗುವಂಥ ರೂಪದಲ್ಲಿ ಬದಲಾವಣೆ ಆಗಿರ್ತದೆ.
1: ಇನ್ನೊಂದು ಡಾಕ್ಟ್ರಿಗೆ, ನಮ್ಮ ವೈದ್ಯಕೀಯ ವೈದ್ಯರು ಕೂಡ ಕೆಲವೊಂದು ಈಗ ಆರೋಗ್ಯ ಸುಧಾರಿಸಿದ ಸಲುವಾಗಿ ಈ ಗುಳಿಗೆಯನ್ನು ಕೊಡ್ತಾರೆ, ನೀವು ಅದನ್ನು ತೊಗೊಳ್ರಿ ಅಂತ. ಅದು ಆ ಗುಳಿಗೆ ತೊಗೊಳ್ರಿ, ಇಷ್ಟು ಇದಾಗುತ್ತೆ, ಇಷ್ಟು ದಿನದೊಳಗೆ ನೀವು ಆರೋಗ್ಯವೃತ್ತರಾಗ್ತೀರಿ, ಶಕ್ತರಾಗ್ತೀರಿ, ಮೈಗೆ ಶಕ್ತಿ ಬರುತ್ತೆ, ಗಟ್ಟಿ ಉಂಟಾಗ್ತೀರಿ ಅಂತ. ಇದೇ ಥರ ಕೇವಲ ಹಾಲನ್ನು, ಶುದ್ಧ ಹಾಲು, ಪರಿಶುದ್ಧ ಹಾಲು ಮತ್ತು ಗಟ್ಟಿ ಹಾಲು, ಇದು ಕೂಡ ಇಲ್ಲಿ ಇರಬಹುದಲ್ಲ?
0: ಖಂಡಿತ.
1: ಹಾಂ, ಬ್ಯಾಲೆನ್ಸ್ಡ್ ಫುಡ್ ಅಂತ.
0: ಹೌದೌದು,
1: ಸಮತೋಲನ ಆಹಾರ
0: ಖಂಡಿತ. ಸೊ ಅದು ಯಾಕೆಂದರೆ ಸರ್, ಈಗ ನೀವು ಹೇಳಿದಾಗೆ ಹಾಲನ್ನು ನಾವು ಉತ್ಪಾದನೆ ಮಾಡೋ ರೀತಿಯಲ್ಲಿ ನಮಗೆ ಅದರ ಗುಣಮಟ್ಟವು ನಿರ್ಧಾರ ಆಗುತ್ತೆ. ಹಾಲಿನಲ್ಲಿ ಎರಡು ರೀತಿಯ ಒಂದು ಗುಣಮಟ್ಟ ಬರುತ್ತೆ. ಗುಣಮಟ್ಟ ಅಂದರೆ ಅದರ ಒಂದು ಶ್ರೇಷ್ಠತೆ. ಒಂದು ರಾಸಾಯನಿಕ ಗುಣಮಟ್ಟ ಅಂತ ನಾವು ಹೇಳ್ಬೋದು, ಅಂದರೆ ರಾಸಾಯನಿಕ ವಸ್ತುಗಳು ಅದರಲ್ಲಿರ್ತವೆ. ಅದರ ರಾಸಾಯನಿಕ ಅಂತಂದರೆ ಪ್ರಕೃತಿ ದತ್ತವಾಗಿ ಬರುವಂತಹ ಪೋಷಕಾಂಶಗಳು, ಈಗ ಕೊಬ್ಬಿನಾಂಶ ಇರ್ಬೋದು, ಅದನ್ನು ಫ್ಯಾಟ್ ಅಂತ ಹೇಳ್ತೀವಿ, ಪ್ರೋಟೀನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅದನ್ನು ಕನ್ನಡದಲ್ಲಿ ಸಸಾರಜನಕ ಅಂತ ಹೇಳ್ತೀವಿ, ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಶಕ್ಕರ ಪಿಷ್ಟಗಳು ಅಂತ ಹೇಳ್ತೀವಿ, ಹಾಗೆ ಮಿನರಲ್ಸ್ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಬಂದುಬಿಟ್ಟು ಖನಿಜಾಂಶಗಳು ಅಂತ ಹೇಳ್ತೀವಿ, ಸೊ ವೈಟಮಿನ್ಸು ಅದಕ್ಕೆ ಜೀವಸತ್ವಗಳು ಅಂತ ಹೇಳ್ತೀವಿ. ಸೊ ಇವೆಲ್ಲ ಅಂಶಗಳು ಸಮ ಪ್ರಮಾಣದಲ್ಲಿ ಸರಿಯಾದ ರೂಪದಲ್ಲಿ ಇರಬೇಕು ಅಂದರೆ ಶುದ್ಧವಾದ ಹಸುವಿನ ಕೆಚ್ಚಲಿನಿಂದ ಆರೋಗ್ಯವಂತ ವ್ಯಕ್ತಿ ಶುದ್ಧವಾದ ಪಾತ್ರೆಯಲ್ಲಿ ಕರೆಯುವಂಥ ಹಾಲನ್ನೇ ಶುದ್ಧ ಹಾಲು ಅಂತ ನಾವು ಹೇಳಬೇಕು.
1: ಡಾಕ್ಟರ್, ಈಗ ತಾವು ಹೈನುಗಾರಿಕಾ ಹೈನು ಮಹಾವಿದ್ಯಾಲಯದ ಪ್ರಾಧ್ಯಾಪಕರು, ಅದು ಹೈನು ರಸಾಯನಶಾಸ್ತ್ರದ ಮುಖ್ಯಸ್ಥರು ಮತ್ತು HOD ಕೂಡ, ತಮ್ಮ ಒಂದು ಸುದೀರ್ಘ ಅನುಭವದ ಪ್ರಕಾರ ಹಾಲು ಹೆಂಗಿರಬೇಕು ಡಾಕ್ಟ್ರೆ?
0: ಹಾಲು ಹೇಗಿರಬೇಕಂದ್ರೆ, ಹಾಲು ಒಂದು ಶುದ್ಧವಾದ ಪರಿಸರದಲ್ಲಿ ಆರೋಗ್ಯವಂತ ವ್ಯಕ್ತಿಯು ಆರೋಗ್ಯವಂತ ದನದ ಕೆಚ್ಚಲಿಂದ ಕರೆದಾಗ, ಶುದ್ಧವಾದ ಪಾತ್ರೆಗಳಲ್ಲಿ ಕರೆದಾಗ ಬರುವಂಥ ಹಾಲು ಪರಿಶುದ್ಧವಾಗಿರುತ್ತೆ. ಈ ಎಲ್ಲ ಕ್ರಮಗಳನ್ನು ಅನುಸರಿಸಿದರೆ ಮಾತ್ರ ಅದು ಪರಿಶುದ್ಧ ಹಾಲು ಅಂತ ನಾವು ಹೇಳ್ಬೋದು. ಈ ಕ್ರಮಗಳನ್ನು ಅನುಸರಿಸದೆ, ಈಗ ಕೆಲವೊಮ್ಮೆ ನಾವು ಪಾತ್ರೆಗಳನ್ನು ಉಪಯೋಗಿಸಿ ಹಾಲು ಕರೀಲಿಕ್ಕೆ, ಕರಿಯಂಥ ವ್ಯಕ್ತಿಯೂ ಸಹ ಯಾವುದೇ ಆದರೂ ಒಂದು ರೋಗದಿಂದ ನರಳ್ತಾ ಇದ್ದರೆ, ಅಥವಾ ಕರಿಯಂಥ ಸಂದರ್ಭದಲ್ಲಿ ಕೆಮ್ಮದು, ಸೀನದು, ಉಗುಳೋದು, ಅಥವಾ ಪಾತ್ರೆಗಳನ್ನು ನಾವು ಬಳಸುವಂಥ ಪಾತ್ರೆಗಳು ಸ್ವಚ್ಛವಾಗಿಲ್ಲ ಅಂದರೆ, ಮತ್ತು ಇನ್ನೊಂದೇನೆಂದರೆ ಕೆಚ್ಚಲನ್ನು ನಾವು ಕರೆಯುವುದಕ್ಕಿಂತ ಮೊದಲು ಅದಕ್ಕೆ ಬಿಸಿನೀರು ಸ್ವಲ್ಪ ಅದವಾದ ಬಿಸಿನೀರಲ್ಲಿ ಸ್ವಲ್ಪ ಕೆಚ್ಚಲಿಗೆ ನೀರನ್ನು ಹಾಕಿ ಅದನ್ನು ಒರೆಸಿ ಟವಲಲ್ಲಿ ತೊಳೆದುಬಿಟ್ಟು ಟವಲಲ್ಲಿ ಒರೆಸಿ ಆನಂತರ ಹಾಲನ್ನು ಕರಿಬೇಕು. ಎಷ್ಟೋ ಸರಿ ಆ ಹಸು ಕೆಳಗಡೆ ಮಲಗಿರುತ್ತೆ, ಮಲಗಿದಾಗ ಅದರ ಕೆಳಗಡೆ ಗಂಜು ಮತ್ತು ಸಗಣಿ ಎಲ್ಲ ಚೆಲ್ಲಿ ಹೋಗಿರುತ್ತೆ, ಅದರ ಮೇಲೆ ಕೆಚ್ಚಲು ಬಿದ್ದಾಗ ಕೆಚ್ಚಲು ಕೆಸರಾಗಿ ಇದಾಗಿರುತ್ತೆ, ಗಂಜಿ ಆಗಿರುತ್ತೆ, ಗಂಜಲಾಗಿರುತ್ತೆ, ಮತ್ತು
1: ಹಾಲು ಕರಿಬೇಕಾದ್ರೆ ಕೈ ತಾಗುತ್ತೆ,
0: ರೋಗಾಣುಗಳು ಅದರೊಳಗಡೆ
1: ಹಾಲಿನ ಜೊತೆಗೆ
0: ಸೇರ್ಕೊಳ್ಳುತ್ತೆ. ಅವಾಗ ಗುಣಮಟ್ಟ ಏನಾಗುತ್ತೆ,
1: ಕುಂಠಿತ
0: ಕಂಠಿತ ಆಗುತ್ತೆ. ಸೊ ಅವಾಗ ಸಾಕಷ್ಟು ಬ್ಯಾಕ್ಟೀರಿಯಾಗಳು ಅದರೊಳಗಡೆ ಸೇರ್ಕೊಳ್ಳುತ್ತೆ.
1: ಏ ಡಾಕ್ಟ್ರೆ, ಈಗ ಹಾಲಿನ ಪೋಷಕಾಂಶಗಳ ಬಗ್ಗೆ ಹೇಳಿ, ಹಾಲಲ್ಲಿ ಏನೇನು ಥರದ ಪೋಷಕಾಂಶಗಳು ಇರಬೇಕು, ಈಗಿನ ಹಾಲದಲ್ಲಿ ಏನೇನು ಇವೆ, ಮತ್ತೆ ಒಳ್ಳೆ ಪೋಷಕಾಂಶಗಳು ನಮ್ಮ ಆಕಳಲ್ಲಿ ಮತ್ತು ಎಮ್ಮೆಯಲ್ಲಿ ಸಿಗಬೇಕಂದ್ರೆ ಅವು ಹೆಂಗಿರಬೇಕು?
0: ಓಕೆ ಸರ್, ಈಗ ಹಾಲಿನಲ್ಲಿ ಹಸುವಿನ ಹಾಲು ಮತ್ತು ಎಮ್ಮೆ ಹಾಲು ಅಂತ ನಾವು ಹೇಳ್ತೇವೆ. ಇಲ್ಲಿ ಏನಾಗುತ್ತಂದರೆ, ಒಂದೊಂದು ಹಾಲಿನಲ್ಲಿ ಒಂದೊಂದು ಗುಣಮಟ್ಟ ಇರುತ್ತೆ. ಈ ಗುಣಮಟ್ಟ ಅಂತ ನಾನು ಹೇಳಿದಾಗ ರಾಸಾಯನಿಕ ಗುಣಮಟ್ಟ ಮುಖ್ಯವಾಗಿ ನಮಗೆ ಪರಿಗಣನೆಗೆ ಬರುತ್ತೆ. ಮತ್ತು ಖನಿಜಾಂಶಗಳು, ಖನಿಜಾಂಶಗಳು ಶೇಕಡ 1.8-0.7% ಖನಿಜಾಂಶಗಳಿರುತ್ತೆ. ಆಗ ವಿಟಮಿನ್ಸ್, ಜೀವಸತ್ವಗಳು ಅಂತ ಹೇಳ್ತೀವಿ, ಜೀವಸತ್ವಗಳು ಇರುತ್ತೆ. ಇವೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಸೊ ಈ ಘನ ಪದಾರ್ಥ ಅಂತ ನಾವು ಏನು ಹೇಳ್ತೀವಿ, ಈ ಘನ ಪದಾರ್ಥದಿಂದಲೇ ನಮಗೆ ಸಿಗ್ತಕ್ಕಂಥದ್ದು ಪೌಷ್ಟಿಕತೆ. ಸೊ ಈ ಘನ ಪದಾರ್ಥನ ಹೆಚ್ಚಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದು ಹಸುವಿನಲ್ಲಿ ತಗೊಂಡಾಗ ನಿಮಗೆ ಶೇಕಡ 12-13% ಸಾಲಿಡ್ಸ್ ಇರುತ್ತೆ ಹಸುವಿನಲ್ಲಿ. ಅದೇ ನೀವು ಎಮ್ಮೆ ಹಾಲನ್ನು ತಗೊಂಡಾಗ ಕೊಬ್ಬಿನಂಶ ಎಮ್ಮೆನಲ್ಲಿ ಜಾಸ್ತಿ ಇರುತ್ತೆ. ಹಸಿವಿನ ಹಾಲಲ್ಲಿ ನಿಮಗೆ 4-5% ಇದ್ದರೆ, ನೀವು ಎಮ್ಮೆ ಹಾಲು ತಗೊಂಡಾಗ ಶೇಕಡ 5.56% ಹೋಗ್ಬೋದು. ಕೆಲವೊಂದು ಎಮ್ಮೆಗಳಲ್ಲಿ, ಕೆಲವೊಂದು ತಳಿಯ ಎಮ್ಮೆಗಳಲ್ಲಿ 7%ವರೆಗೂ ಇರುತ್ತೆ. ಸೊ ಅದು ತಳಿಯ ಮೇಲೆ ಆಧಾರವಾಗಿರುತ್ತೆ. ಸಾಮಾನ್ಯವಾಗಿ 5-5% ಕೊಬ್ಬಿನಾಂಶ ಇರುತ್ತೆ ಅಂತ ನಾವು ಹೇಳ್ಬೋದು. ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ ಎಮ್ಮೆ ಹಾಲಲ್ಲಿ. ಮತ್ತು ಇನ್ನೊಂದೇನೆಂದರೆ, ಹಾಲು ನೋಡಿದಾಗ ನಿಮಗೆ ಹಾಲಿನ ಬಣ್ಣ ನೋಡುವಾಗ ಎಮ್ಮೆ ಹಾಲಿನ

0: ಒಂದು ಬಣ್ಣ ಸ್ವಲ್ಪ ಬಿಳಿ ಇರುತ್ತೆ. ನಮಗೆ ಹಸಿವಿನ ಹಾಲಿನ ಒಂದು ಬಣ್ಣ ಸ್ವಲ್ಪ ಒಂದು ಲೈಟಾಗೆ ಎಲ್ಲೋ ಮತ್ತು ಬಿಳಿ ಕಲರ್ ಇರುತ್ತೆ.
1: ಯಾಕೆ ರುಚಿಯಲ್ಲೂ ಕೂಡ ಎಮ್ಮೆ ಹಾಲು ಸ್ವಲ್ಪ ಜಾಸ್ತಿ ರುಚಿ ಇರುತ್ತೆ
0: ಯಾಕೆಂದ್ರೆ ಅದರಲ್ಲಿ ಹೆಚ್ಚಿನ ಒಂದು
1: ಮತ್ತೆ ಸ್ವಲ್ಪ ಥಿಕ್ ಕೂಡ ದಪ್ಪ ಕೂಡ.
0: ಹೌದು,
1: ಮಕ್ಕಳು ಕೂಡ ಅದು ಇಷ್ಟಪಡೋದು ಜಾಸ್ತಿ.
0: ಹೌದು,
1: ಎಮ್ಮೆ ಹಾಲನ್ನು.
0: ಹೌದು, ಯಾಕೆಂದ್ರೆ ಅದರಲ್ಲಿ ಕೊಬ್ಬಿನ ಅಂಶ ಹೆಚ್ಚಿರುತ್ತೆ, ಸೊ ಮತ್ತೆ ಪ್ರೋಟೀನ್ ಅಂಶನೂ ಹೆಚ್ಚಿರುತ್ತೆ, ಸಕ್ಕರೆ ಅಂಶನೂ ಹೆಚ್ಚಿರುತ್ತೆ. ಸಕ್ಕರೆ ಅಂಶ ಅಂದ್ರೆ ನಾವು ಹಾಲಿನಲ್ಲಿ ಇರುವಂತ ಸಕ್ಕರೆ ಅಂಶ ಹೇಳ್ತೀವಿ, ಹೊರಗಡೆಯಿಂದ ಹಾಕಿರೋ ಸಕ್ಕರೆ ಅಂಶ, ಅಲ್ಲಿನಲ್ಲಿ ಒಂದು ಸಕ್ಕರೆ ಅಂಶ ಇರುತ್ತೆ, ಅದು ಲ್ಯಾಕ್ಟೋಸ್ ಅಂತ ಹೇಳ್ತೀವಿ. ಆ ಲ್ಯಾಕ್ಟೋಸನ್ನು ಅದರಲ್ಲಿ ಜಾಸ್ತಿ ಇರೋದ್ರಿಂದ ಅದು ಹೆಚ್ಚು ರುಚಿಕರವಾಗಿರುತ್ತೆ, ಹೆಚ್ಚು ದಪ್ಪ ಆಗಿರುತ್ತೆ. ಕೊಬ್ಬಿನ ಅಂಶ ಜಾಸ್ತಿ ಇರೋದ್ರಿಂದ ತುಂಬ ದಪ್ಪನೂ ಆಗಿರುತ್ತೆ.
1: ಡಾಕ್ಟರ್, ಇನ್ನೊಂದು, ಈಗ ಎಷ್ಟು ಹಾಲು ತಗೋಬೇಕು ನಾವು, ಮತ್ತೆ ಎಷ್ಟು ಹಾಲು ತಗೊಂಡ್ರೆ ನಾವು ಪೌಷ್ಟಿಕವಾಗಿ ದಷ್ಟಪುಷ್ಟವಾಗಿ ಇರ್ಬೋದು?
0: ಕನಿಷ್ಠ ಅಂದರೆ ಸರಿ, ಸಾಮಾನ್ಯವಾಗಿ ನಾವು ದಿನಕ್ಕೆ 2 ಹೊತ್ತು ಹಾಲು ತಗೋಬೇಕು, ಬೆಳಿಗ್ಗೆ ಮತ್ತು ಸಂಜೆ. ಒಂದು ಕಪ್ ಅಂದರೆ ಹೆಚ್ಚು ಅಂದಾಜು 200-250 ml ಇರುತ್ತೆ ಒಂದು ಕಪ್. ಸೊ ಒಂದು ಕಪ್ ಹಾಲಿನಲ್ಲಿ ನಿಮಗೆ ಸಾಧಾರಣವಾಗಿ ಒಂದು 150-160 ಕ್ಯಾಲೋರೀಸ್ ಸಿಗುತ್ತೆ ನಿಮಗೆ. ಅದು ಬೆಳಿಗ್ಗೆ ಅಷ್ಟು ಮಿನಿಮಮ್ ನಿಮಗೆ ಬೇಕೇ ಬೇಕು, ಸಂಜೆ ಅಷ್ಟು ಮತ್ತೆ ಬೇಕಾಗುತ್ತೆ. ಸೊ ಇಷ್ಟು ತಗೊಂಡ್ರೆ ನಿಮಗೆ ದಿನಕ್ಕೆ ಹೆಚ್ಚು ಕಮ್ಮಿ 300 ಕ್ಯಾಲೋರೀಸ್ ಹಾಲಿನಿಂದ ಸಿಗುತ್ತೆ.
1: ಈಗ ಹಾಲಿನ ಒಂದು ಗುಣಮಟ್ಟ ನಿರ್ವಹಣೆ ಮಾಡಬೇಕು ಅಂತೇವಲ್ಲ, ಅದು ಹೆಂಗೆ ಡಾಕ್ಟ್ರೆ?
0: ಹಾಲಿನ ಗುಣಮಟ್ಟ ಅನ್ನೋ ವಿಷಯಕ್ಕೆ ಬಂದಾಗ ನಾವು ಒಂದು ಹಸುವಿನ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಹಸುವು ಯಾವುದೇ ರೀತಿಯಾದಂತಹ ರೋಗಕ್ಕೆ ತುತ್ತಾಗ ರೀತಿಯಲ್ಲಿ ನಾವು ಅದನ್ನು ನೋಡ್ಕೋಬೇಕು. ಹಸುವಿನ ಮೈಯನ್ನು ಆಗಾಗ ತೊಳಿಬೇಕು. ಹಸುಗಳನ್ನು ಸಾಕಷ್ಟು ಸಾರಿ ನಾವು ಕಟ್ಟಾಕಿ ಮೇಯಿಸ್ತೀವಿ, ಅದಕ್ಕಿಂತ ಹಸುಗಳನ್ನು ಬಿಟ್ಟು ಮೇಯಿಸೋದ್ರಿಂದ ಸಾಕಷ್ಟು ಒಳ್ಳೆಯದಿರುತ್ತೆ. ಅವು ಸಾಕಷ್ಟು ತಮಗೆ ಬೇಕಾದ ಹುಲ್ಲನ್ನು ಆಯ್ಕೆ ಮಾಡ್ಕೊಂಡು ತಿಂದ್ಕೊಂಡಾಗ ಭಾಳಷ್ಟು ಚೆನ್ನಾಗಿ ಹಾಲು ಉತ್ಪಾದನೆ ಆಗುತ್ತೆ, ಹಾಲಿನ ಗುಣಮಟ್ಟವೂ ಚೆನ್ನಾಗಿರುತ್ತೆ. ಈಗ ಇತ್ತೀಚಿನ ದಿನಗಳೇನಾಗಿದೆ, ನಾವು ಕಟ್ಟಿಬಿಟ್ಟು ಬೇಕಾದಂಥ ಮೇವನ್ನು ಹಾಕಲ್ಲ ನಾವು. ಈ ರೀತಿಯಾದಂಥ ಒಂದು ಸಂದರ್ಭದಕ್ಕೆ ಬಂದಾಗ ಅದು ತಿನ್ನುತ್ತೆ. ಆದರೆ ಅದನ್ನು ಒಂದು ಗುಣಮಟ್ಟವನ್ನು ನೋಡಿದಾಗ ಅದನ್ನು ನಾವು ಅದರ ಸ್ವಚ್ಛತೆ ಬಗ್ಗೆ ಕಾಪಾಡಬೇಕು, ಮತ್ತು ಹಾಲಿನ ಒಂದು ಕರೆಯುವಂಥ ವ್ಯಕ್ತಿ ಶುದ್ಧವಾಗಿರಬೇಕು. ಕೊಠಡಿಗೆ ಮುಖ್ಯವಾಗಿ ಎಲ್ಲಿ ನಾವು ದನವನ್ನು ಹಸುವನ್ನು ಕಟ್ತೀವಿ ಅಲ್ಲಿ ಕೊಠಡಿ ಭಾಳ ಶುಭ್ರವಾಗಿರಬೇಕು, ಅಲ್ಲಿ ಸಾಕಷ್ಟು ಗಾಳಿ ಬೆಳಕು ಬರ್ತಾ ಇರಬೇಕು. ಮತ್ತು ಗಂಜಲು, ಏನು ಹಸುವು ಗಂಜಲು ಹಾಕಿದ ತಕ್ಷಣ ಅದು ಸರಾಗವಾಗಿ ಹರಿದು ಮೊರೆಗೆ ಹೋಗಿ ಬೀಳಬೇಕು. ಮತ್ತು ಸಗಣಿಯು ಸಹ ಗಂಜಿನ ಜೊತೆಗೆ ಹರಿದು ಹೋಗಿ ಬೀಳಬೇಕು. ಅದನ್ನು ನೀರಾಕಿ
1: ಅಲ್ಲೇ ನಿಲ್ಲಬಾರ್ದು
0: ಮತ್ತೆ
1: ಪ್ರಾಣಿನಿಗೂ ಅದು ಏನು ಎಮ್ಮೆ ಆಗಲಿ ದನ ಆಗಲಿ ಅದ್ರ ಮೇಲೆ ಮತ್ತೆ ಮಲ್ಕೊಳ್ಳಂಗೆ ನೀವು ಅವಕಾಶ ಮಾಡಿಕೊಡಬಾರ್ದು. ಈ ನಿಮ್ಮ ಆಕಳು ಸ್ವಚ್ಛವಾಗಿರಲಿ ಮತ್ತು ಅದಕ್ಕೂ ಕೂಡ ಪೂರಕವಾದ ಒಂದು ವಾತಾವರಣ ಬೇಕಲ್ಲ.
0: ಹೌದು, ಅದನ್ನು ನಾವು ನಿರ್ಮಾಣ
1: ಮಾಡ್ಕೊ ಪ್ರಾಣಿ ಇರುತ್ತೆ, ಅದ್ರ ಗೊತ್ತಿರುತ್ತೆ ಅದಕ್ಕೆಲ್ಲ.
0: ಹೌದು.
1: ಇನ್ನೊಂದು ಡಾಕ್ಟ್ರೆ, ಹಾಲಿನ ಉಪ ಉತ್ಪನ್ನದ ಬಗ್ಗೆನೂ ಕೂಡ ಮಾತಾಡಬಿಡಿ. ಈಗ ಸಾಕಷ್ಟು ಉತ್ಪನ್ನ ಇದೆ, ಸಾಕಷ್ಟು ಉತ್ಪನ್ನ ಮಾಡೋದ್ರಿಂದ ಅದು ಕೂಡ ಒಂದು ಇವತ್ತು ನಮ್ಮ ರೈತ ಮಕ್ಕಳಲ್ಲಿ ಅದೇ ಒಂದು ಉದ್ಯೋಗ ಆ ಥರನೂ ಕೂಡ ಬಾಯಿಸಿದ್ದಾರೆ, ಮಾಡ್ತಾನೆ ಇದ್ದಾರೆ. ಸರ್ಕಾರ ಕೂಡ ಹೆಚ್ಚು ಹೆಚ್ಚು ಜನಗಳಿಗೆ ಹಾಲು ಕೊಡ್ರಿ, ನಾವು ನಿಮಗೆ ಎಲ್ಲ ಥರದಿಂದ ಸಹಾಯ ಸಹಕಾರ ಮಾಡ್ತೇವೆ ಅಂತ ಸರ್ಕಾರನೂ ಅನೇಕ ಯೋಜನೆಗಳನ್ನು ತಂದು ಇವತ್ತು ರೈತರ ನೆರವಿಗೆ ಧಾವಿಸಿದೆ. ಹಾಲು ಕೂಡ ಅಗಾಧ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾನೆ ಇದೆ.
0: ಹೌದು ಸರ್, ಕೈಗಾರಿಕೆ ಏನಿದೆ, ಹಾಲಿನ ಒಂದು ಕೈಗಾರಿಕೆ ಭಾಳಷ್ಟು ಬೆಳೀತಾ ಇದೆ. ಇವತ್ತು ಎಷ್ಟೋ ಜನ ಕೆಲಸ ಇಲ್ದಿರ್ತಕ್ಕಂಥ ನಿರುದ್ಯೋಗಿಗಳು ಕೆಲವ ಒಂದು ಸ್ವತಃ ಅವರೇ ಒಂದು ಕಾರ್ಯಕ್ರಮಗಳನ್ನು ಓಪನ್ ಮಾಡಿ ಹಾಲಿನ ವಿವಿಧ ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೆ. ಉದಾಹರಣೆಗೆ ಹೇಳೋದಾದರೆ ತುಪ್ಪವನ್ನು ತಯಾರು ಮಾಡಿಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು, ಪನ್ನೀರನ್ನು ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥವು. ಏನಾಗಿದೆ ಅಂದರೆ ಹಾಲಿಗಿಂತ ಹೆಚ್ಚು ಹಾಲಿನ
1: ಉಪ ಉತ್ಪನ್ನಗಳಿಗೆ ಬೆಲೆ ಬಂದಿದೆ,
0: ಅದರ ಒಂದು ಪೌಷ್ಟಿಕತೆಯೂ ಜಾಸ್ತಿ ಇದೆ. ಈಗ ನಾವು ಮೊದಲು ಹಾಲು ಮತ್ತು ಹಾಲಿನ ಪೌಡ್ರನ್ನು ಮಾತ್ರ ಬಳಸ್ತಿದ್ವಿ, ಇವತ್ತು ಅನೇಕ ಉತ್ಪನ್ನಗಳಿದೆ. ಪನ್ನೀರಿದೆ, ಪನ್ನೀರಲ್ಲಿ ಎಷ್ಟು ಸುಮಾರು ನೀವು ಉತ್ಪನ್ನಗಳನ್ನು ತಯಾರಿಸ್ಬೋದು. ಅದೇ ಥರ ಚೀಸ್ ಇದೆ, ಚೀಸ್ ಅಂತಕ್ಕಂಥದ್ದು ಇವಾಗ
1: ಪನ್ನೀರ್ ಮಸಾಲ, ಪನ್ನೀರ್ ಮಂಚೂರಿ, ಇನ್ನೂ ಏನೇನೋ.
0: ಹೌದು, ಸುಮಾರು ಉತ್ಪನ್ನಗಳು ಮಾಡ್ಬೋದು ಪನ್ನೀರಿಂದ. ಹಾಗೆ ಈ ಥರ ಬೇರೆ ಬೇರೆ ವ್ಯಾಲ್ಯೂ ಹಾರ್ಡೆಡ್ ಪ್ರಾಡಕ್ಟ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ ಈ ವ್ಯಾಲ್ಯೂ ಹಾರ್ಡೆಡ್ ಪ್ರಾಡಕ್ಟ್ಸ್ ಅಂದರೆ ಆ ಉತ್ಪನ್ನಗಳಿಗೆ ವ್ಯಾಲ್ಯೂನ ಅಡಿಷನ್ ಮಾಡೋದು, ವ್ಯಾಲ್ಯೂ ಅಡಿಷನ್ ಮಾಡಿಬಿಟ್ಟು ಅವರ ಒಂದು ಬಳಕೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಅದರ ಒಂದು ಪೌಷ್ಟಿಕತೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಅದರ ಒಂದು ಜೀವಿತಾವಧಿಯನ್ನು ಹೆಚ್ಚಿಸ್ತಕ್ಕಂಥದ್ದು, ಇದನ್ನೆಲ್ಲ ಮಾಡಲಿಕ್ಕೆ ನಾವು ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ.
1: ಅದೇ,
0: ಸೊ ಅದನ್ನು ಮಾಡಿ ಇವತ್ತು ಸಾಕಷ್ಟು ಜನ ಈ ಒಂದು ವ್ಯಾಪಾರದಲ್ಲಿ ತೊಡಗಿದ್ದಾರೆ. ಅವರೇ ಸ್ವತಃ ಆಗಿ ಒಂದು ಕಾರ್ಖಾನೆಯನ್ನು ಓಪನ್ ಮಾಡಿಕೊಂಡು ತುಪ್ಪನ ಉತ್ಪಾದನೆ ಮಾಡಿಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು, ಪನ್ನೀರನ್ನು ತಯಾರು ಮಾಡಿಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು, ಚೀಸನ್ನು ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು, ಬೆಣ್ಣೆಯನ್ನು ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು, ಕೋವಾ ಮತ್ತು ಇತರೆ ಸ್ವೀಟ್ ಅನೇಕ ಸಿಹಿ ತಿಂಡಿಗಳಿದ್ದಾವೆ. ಅಲ್ಲಿ
1: ಸರ್ಕಾರ ಕೂಡ PMFME ಅಂತ ಒಂದು ಯೋಜನೆಯನ್ನು ತಂದಿದೆ.
0: ಹೌದೌದು,
1: ಈ ಯೋಜನೆ ಸರ್ಕಾರದ ಒಂದು ಯೋಜನೆ ಆಗಿದೆ.
0: ಹೌದು,
1: ಅಲ್ಲಿ ಸಾಕಷ್ಟು ಮಾಹಿತಿ ಕೂಡ ಲಭ್ಯ ಇರುತ್ತೆ.
0: ಹೌದು,
1: ಏನೇನು ಸಹಾಯ ಸೌಲಭ್ಯ ಸಿಗುತ್ತೆ ಅದನ್ನು ಕೂಡ ನಮ್ಮ ರೈತರು ಪಡ್ಕೊಂಡಿದ್ದಾರೆ. ಇನ್ನು ಕೆಲವರು ಪಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ.
0: ಖಂಡಿತ ಸರ್, ಖಂಡಿತ. ಈಗ ನಮ್ಮಲ್ಲಿನ ಸಾಕಷ್ಟು ಜನ ಬಂದು ಇದ್ರ ಬಗ್ಗೆ ತರಬೇತಿಯನ್ನು ಪಡ್ಕೊಂಡು ಹೋಗ್ತಾರೆ. ಸರ್, ನಾವು ಈ ರೀತಿಯಾದಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ, ನಾವೊಂದು ಸಣ್ಣ ಒಂದು ಕೈಗಾರಿಕೆಯನ್ನು ಪ್ರಾರಂಭ ಮಾಡಬೇಕಂತ ಇದ್ದೀವಿ ಹಾಲಿನ ಒಂದು ಉತ್ಪನ್ನಗಳ ಬಗ್ಗೆ. ಸೊ ನಮಗೆ ಒಂದು ರೀತಿ ತರಬೇತಿ ಬೇಕಾಗುತ್ತೆ, ನಮ್ಮಲ್ಲಿ ನಿಮ್ಮಲ್ಲಿ ತರಬೇತಿ ಸಿಗುತ್ತಾ ಅಂತೇಳಿ ನಮ್ಮಲ್ಲೂ ಬರ್ತಾರೆ. ಸೊ ನಾವು ನಮ್ಮ ಕಾಲೇಜಿನಿಂದ ಈಗ ಸಾಕಷ್ಟು ಬಾರಿ ಹಲವಾರು ಈ ರೀತಿ ತರಬೇತಿ ಕಾರ್ಯಕ್ರಮಗಳನ್ನು ರೈತರಿಗೆ ಮಾಡಿದ್ದೀವಿ, ಮತ್ತು ಹಾಲಿನ ಒಂದು ಈ ಎಂಟರ್ಪ್ರಿನರ್ಸ್ ಉದ್ಯಮಿಗಳು ಏನಿದ್ದಾರೆ ಅವ್ರಿಗೂ ಸಹ ಕೊಟ್ಟಿದ್ದೀವಿ. ಸೊ ಆಗ ಈ ಒಂದು ಕೆಲಸ ನಿರಂತರವಾಗಿ ನಡೀತಾನೆ ಇರ್ತದೆ. ಅವ್ರು ಬರ್ತಾರೆ, ಬಂದಾಗ ಅವರು ಸಾಕಷ್ಟು ಒಂದು ಡೌಟ್ಸ್ ಏನಿರುತ್ತೆ ಹಾಲಿನ ಬಗ್ಗೆ ಅಥವಾ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಕೆಲವರು ವಾಪಸ್ ಹೋದ ನಂತರ ಅವ್ರದೇ ಆದಂಥ ಒಂದು ಬಿಸ್ನೆಸ್, ಅವ್ರದೇ ಆದಂಥ ಒಂದು ವ್ಯಾಪಾರವನ್ನು ಅಲ್ಲಿನ ಒಂದು ಇದರಲ್ಲಿ ಪ್ರಾರಂಭ ಮಾಡಿದ್ದಾರೆ.
1: ಡಾಕ್ಟರ್, ಇವತ್ತು ನಮ್ಮ ದೇಶದಲ್ಲಿ ನಾವು ಮೊದಲಿಂದ ಪರಂಪರಾಗತ ತಳಿಗಳನ್ನು ನಾವು ಅವಲಂಬಿಸಿದ್ವಿ. ನಮ್ಮ ಕರ್ನಾಟಕದಲ್ಲಿ ಕೆಲವು ಏನು ಆಕಳ ತಳಿಗಳಿದ್ದಾವೆ, ಅದೇ ಥರ ಎಮ್ಮೆ ತಳಿಗಳಿದ್ದಾವೆ. ಈಗ ನಾವು ವಿದೇಶ ತಳಿಗಳನ್ನು ಕೂಡ ನಾವು ಸಂಕರಣ ತಳಿಗಳನ್ನು ಕೂಡ ತರಿಸ್ಕೊಂಡು ಅವುಗಳನ್ನೇ ನಾವು ಹೆಚ್ಚು ಮಹತ್ವ ಕೊಡ್ತಾ ಇದ್ದೇವೆ, ಯಾಕಂದರೆ ಹೆಚ್ಚು ಹೆಚ್ಚು ಹಾಲು ನಮಗೆ ಬೇಕು ಅಂತ. ಡಾಕ್ಟ್ರ್, ಈಗ ಅಜಗಜ್ಜೆ ಅಂತಾರೆ ವ್ಯತ್ಯಾಸ ಇದೆಯೇನು ಆ ಒಂದು ಹಾಲಿಗೆ, ನಮ್ಮ ಈ ಲೋಕಲ್ ಆಕಳ ಹಾಲಿಗೆ ಅಥವಾ ಎಮ್ಮೆ ಹಾಲಿಗೆ?
0: ರೀತಿ ನೋಡೋದಾದರೆ ಹಾಲಿನ ಗುಣಮಟ್ಟ ನಾನು ಆಗಲೇ ಹೇಳಿದಾಗೆ ಹಲವಾರು ಒಂದು ಅಂಶಗಳಿಂದ ಕೂಡಿರುತ್ತೆ. ಅದು ಎಮ್ಮೆ ಇರ್ಬೋದು, ಆಕಳ ಇರ್ಬೋದು, ನೀವು ಹೇಳ್ದಂಗೆ ಕ್ರಾಸ್ ಬ್ರೀಡ್ ಅಂತ ನಾವು ಹೇಳ್ತೀವಿ, ನೇಟಿವ್ ಬ್ರೀಡ್ಸ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಸ್ವದೇಶ ತಳಿಗಳು ಮತ್ತು ವಿದೇಶಿ ತಳಿಗಳು. ಸ್ವದೇಶ ತಳಿಗಳ ಹಾಲಿನ ಒಂದು ಉತ್ಕೃಷ್ಟ ಅಂತ ಹೇಳ್ತಾರೆ, ವಿದೇಶಿ ತಳಿದು ಇಲ್ಲ ಅಂತ ಹೇಳ್ತಾರೆ. ಅದು ಹಂಗೆ ಹೇಳೋದಕ್ಕಿಂತ ಹೆಚ್ಚಿನದಾಗಿ ಆ ಥರ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಹಾಲಿನ ಒಂದು ಗುಣಮಟ್ಟವನ್ನು ನಾವು ಪರೀಕ್ಷೆ ಮಾಡಿದಾಗ ಎಲ್ಲದರಲ್ಲೂ ಸಹ ನಮ್ಗೆ ಏನು ಅವಶ್ಯಕತೆ ಇರುತ್ತೆ ನಮ್ಮ ದೇಹಕ್ಕೆ ಆ ಒಂದು ಪೋಷಕಾಂಶಗಳು ಎರಡರಲ್ಲೂ ಇದೆ. ಅದರಲ್ಲಿ ನಾವು ಯಾವ ರೀತಿಯಾದಂಥ ಒಂದು ವಿಧಾನಗಳನ್ನು ಅನುಸರಿಸುತ್ತೆ ಅದರ ಮೇಲೆ ಅದು ಡಿಪೆಂಡ್ ಆಗುತ್ತೆ, ಅದರ ಮೇಲೆ ಅವಲಂಬಿಸರಾಗಿರುತ್ತೆ.
1: ಇಲ್ಲಿ ಸಾಮಾನ್ಯವಾಗಿ ಸ್ಥಳೀಯ ತಳಿಗಳು ಯಾವ್ಯಾವುದು, ಆಕಳಲ್ಲಾಗಲಿ ಎಮ್ಮೆ ಆಗಲಿ ಡಾಕ್ಟ್ರೆ?
0: ಈಗ ಸ್ಥಳೀಯ ತಳಿಗಳು ಅಂದರೆ ನಮಗೆ ಆಕಳಲ್ಲಿ ಇವಾಗ ಗಿರ್ ಅಂತೆ, ಮಲೆನಾಡು ಗಿಡ್ಡ ಅಂತ ಹೇಳ್ತೀವಿ, ಭಾಳಷ್ಟು ಫೇಮಸ್ ಆಗಿರ್ತಕ್ಕಂಥ ಮಲೆನಾಡು ಗಿಡ್ಡ. ನೀವು ಈ ಕಡೆ ಶಿವಮೊಗ್ಗ ಕಡೆ ಎಲ್ಲ ಹೋದರೆ ಸಣ್ಣ ಒಂದು ಗಾತ್ರದ ಒಂದು ಹಸು ಕಾಣುತ್ತೆ, ಅವೆಲ್ಲ ನಮಗೆ ಸ್ಥಳೀಯ ದನಗಳು. ಸೊ ಅದೇ ಥರ ಮುರ್ರಾ ಅವೆಲ್ಲ ನಮಗೆ ಎಮ್ಮೆಗಳಲ್ಲಿ. ಸೊ ಈ ರೀತಿಯಾದಂಥ ತಳಿಗಳು ಸುಮಾರು ಇದ್ದಾವೆ. ಹಳ್ಳಿಕಾರ ಅಂತ ಒಂದು ತಳಿ ಇದೆ, ಈಗ ಕ್ರಾಸ್ ಬ್ರೀಡ್ ಬಂದರೆ ನಿಮಗೆ HF ಅಂತ ಹೇಳ್ತೀವಿ, ಆಮೇಲೆ ಜೆರ್ಸಿ ಅಂತ ಹೇಳ್ತೀವಿ, ಇವೆಲ್ಲ ಒಂದು ವಿದೇಶಿ ತಳಿಗಳು. ಸೊ ನಮ್ಮ ತಳಿಗಳಲ್ಲಿ ಏನಂದರೆ ನಮ್ಮ ತಳಿಗಳಲ್ಲಿ ಇಳುವರಿ ಕಮ್ಮಿ ಇರುತ್ತೆ. ಸೊ ವಿದೇಶಿ ತಳಿಗಳು ಏನೇ ಅಂತ ನಾವು ಕ್ರಾಸ್ ಬ್ರೀಡ್ ಅಂತ ಏನು ಹೇಳ್ತೀವಿ ಅವುಗಳಲ್ಲಿ ಇಳುವರಿ ಜಾಸ್ತಿ ಬರುತ್ತೆ. ಈಗೇನಾಗಿದೆ ಅಂದರೆ ಈ ಹೈನುಗಾರಿಕೆ ಅಂತಕ್ಕಂಥದ್ದು ಒಂದು ಕಮರ್ಷಿಯಲಾಗಿ ನಾವು ನೋಡ್ತಾ ಇದ್ದೀವಿ. ನಾವು ಕಮರ್ಷಿಯಲಾಗಿ ನೋಡೋದ್ರಿಂದ ನಮಗೆ ಇಳುವರಿ ಜಾಸ್ತಿ ಬೇಕಾಗಿದೆ, ಇಳುವರಿ ಜಾಸ್ತಿ.
1: ಅದೇ ಥರ ML ಒಂದೆರಡು ತಳಿಗಳನ್ನು ಹೇಳ್ಬಿಡಿ.
0: ಹಾಂ, ML ಮುರಾ ಅಂತ ಇದೆ, ಮುರದಲ್ಲೂ ನಿಮಗೆ ಹಾಲು ಚೆನ್ನಾಗಿ ಬರುತ್ತೆ, ಒಳ್ಳೆ ಗುಣಮಟ್ಟ ಬರುತ್ತೆ. ಸೊ ಈ ಇದ್ರು ಸಹ ನೀವು ಸಾಕ್ಬೋದು. ಅದಕ್ಕೆ ನಾವು ಸಾಕಷ್ಟು ಬಾರಿ ರೈತರಿಗೆ ಏನು ಹೇಳ್ತೀವಿ ಅಂದರೆ ನೀವು 4 ಹಸು ಕಟ್ಕೊಂಡು ಒಂದು ಎಮ್ಮೆ ಕಟ್ಟಿ.
1: ಅದೇ ಬೇಕು ಡಾಕ್ಟ್ರೆ. ಅಂದರೆ ಇವತ್ತು ಒಬ್ಬ ಯುವಕ ಅಥವಾ ಯುವತಿ ಎಷ್ಟು ಎಮ್ಮೆ ಅಥವಾ ಆಕಳನ್ನು ಸಾಕಿದರೆ ಅವನು ಸ್ವಲ್ಪ ಆದಾಯ ಗಳಿಸ್ಬೋದು?
0: ಹೌದು, ಏನಾಗುತ್ತೆ ಬರೀ ಹಸುವಿನ ನೀವು ಕಟ್ಟೋದ್ರಿಂದ ಒಂದು ನಿಮಗೆ ಇಳುವರಿ, ಇವಾಗ ವಿದೇಶಿ ತಳಿ ಕ್ರಾಸ್ ಬ್ರೀಡ್ಸ್ ಅಂತ ಹೇಳಿದ್ವಿ ನಾವು, ಈ ಕ್ರಾಸ್ ಬ್ರೀಡ್ಸಲ್ಲಿ ನಿಮಗೆ ಇಳುವರಿ ಜಾಸ್ತಿ ಬರ್ತಾ ಇದೆ, ಆದರೆ ಗುಣಮಟ್ಟ ಸ್ವಲ್ಪ ಕಮ್ಮಿ ಆಗುತ್ತೆ. ಆ ಗುಣಮಟ್ಟವನ್ನು ನೀವು ಸರಿದೂಗಿಸ್ಲಿಕ್ಕೆ ನೀವು ಒಂದು ಎಮ್ಮೆ ಕಟ್ಟಿದರೆ, 4 ಹಸುಗಳಿಗೆ ಒಂದು ಎಮ್ಮೆ ಕಟ್ಟಿದರೆ ಆ ಒಂದು ಎಮ್ಮೆ ಹಾಲು 4 ಹಸುವಿನ ಹಾಲನ್ನು ಸರಿದೂಗಿಸ್ಬಿಟ್ಟು ಗುಣಮಟ್ಟವನ್ನು
1: ಕಾಪಾಡ್ಕೋಬೋದು.
0: ಆವಾಗ ರೈತರಿಗೆ ನಷ್ಟ ಆಗೋದಿಲ್ಲ.
1: ಅಂದರೆ ಹಾಲನ್ನು ನೀವು ಸೇರಿಸ್ಬೋದು.
0: ಸೇರಿಸ್ಬೋದು, ಸೇರಿಸ್ಬೋದು. ಈಗ ನಮ್ಮಲ್ಲೆಲ್ಲ ಸಂಗ್ರಹಣೆ ಆಗ್ತಕ್ಕಂಥ ಹಾಲು ಎಲ್ಲ ಮಿಕ್ಸ್ಡ್ ಹಾಲೆ. ನಾವು ಎಮ್ಮೆ ಹಾಲು ಮತ್ತು ಹಸುವಿನ ಹಾಲು ಮಿಕ್ಸ್ ಮಾಡಿ ನಾವು ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಕೆಲವೊಂದು ನಾರ್ತ್ ಕರ್ನಾಟಕ ಭಾಗದಲ್ಲಿ ಈ ಬೆಳಗಾಮು ಆ ಭಾಗದಲ್ಲಿ ಸ್ವಲ್ಪ ಪ್ರತ್ಯೇಕವಾಗಿ, ಯಾಕೆಂದರೆ ಕೆಲವು ಗ್ರಾಹಕರು ಪ್ರತ್ಯೇಕವಾದಂಥ ನಮಗೆ ಎಮ್ಮೆ ಹಾಲೇ ಬೇಕು ಅಂತ ಕೇಳುವಂಥ ಗ್ರಾಹಕರು ಇರುವಾಗ ಅಲ್ಲಿ ಆ ಭಾಗದಲ್ಲಿ ಸ್ವಲ್ಪ ಎಮ್ಮೆಗಳು ಜಾಸ್ತಿ.
1: ಹೌದು,
0: ಹಾಗಾಗಿ ಅವ್ರೇನು ಮಾಡ್ತಾರೆ ಎಮ್ಮೆ ಹಾಲನ್ನು ಪ್ರತ್ಯೇಕವಾಗಿ ಸಂಗ್ರಹಣೆ ಮಾಡಿ ಅದನ್ನು ಪ್ರತ್ಯೇಕವಾಗಿ ಸಂಸ್ಕರಣೆ ಮಾಡಿ ಶೇಖರಣೆ ಮಾಡಿಬಿಟ್ಟು ಆ ಎಮ್ಮೆ ಹಾಲು ಅಂತಕ್ಕಂಥ ಬ್ರ್ಯಾಂಡಲ್ಲೇ ಅವರು ಸಪ್ರೇಟಾಗಿ ನಂದಿನಿ ಬ್ರ್ಯಾಂಡಲ್ಲೇ ಮಾರಾಟ ಮಾಡ್ತಾಯಿದ್ದಾರೆ. ಯಾರಿಗೂ ಎಮ್ಮೆ ಹಾಲಿನ ಅವಶ್ಯಕತೆ ಅವರು ಎಮ್ಮೆ ಹಾಲು

0: ಸಪ್ರೇಟಾಗಿ ಪ್ರತ್ಯೇಕವಾಗಿ ಪರ್ಚೇಸ್ ಮಾಡಿ ಖರೀದಿ ಮಾಡ್ಬೋದು. ಬಟ್ ಬಹುತೇಕ ಈ ಕಡೆ ಇರತಕ್ಕಂಥ ಈ ಸೌತ್ ಏನು ದಕ್ಷಿಣ ಕರ್ನಾಟಕದಲ್ಲೆಲ್ಲ ಮಿಕ್ಸ್ಡ್ ಇರುತ್ತೆ ನಮಗೆ, ಯಾಕೆಂದರೆ ಈಗ ಈ ಭಾಗದಲ್ಲಿ ಎಮ್ಮೆ ಹಾಲು ಕಮ್ಮಿ ದಕ್ಷಿಣ ಕರ್ನಾಟಕದಲ್ಲಿ. ಸೊ ನಾವು ಉತ್ತರ ಕರ್ನಾಟಕದಲ್ಲಿ ನೋಡಿದ್ರೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅವ್ರು ಸಪ್ರೇಟಾಗಿ ಮಾಡ್ತಾರೆ. ಬಟ್ ಈ ಭಾಗದಲ್ಲಿ ಎಮ್ಮೆ ಹಾಲು ಕಡಿಮೆ ಇರೋದ್ರಿಂದ ನಾವು ಹಸಿವಿನ ಹಾಲು ಜೊತೆಗೆ ಮಿಕ್ಸ್ ಮಾಡಿ ಅದರ ಗುಣಮಟ್ಟವನ್ನು ಕಾಪಾಡಿಕೊಂಡು ಹಾಲನ್ನು ನಾವು ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ಇದು ಕ್ರಮ ಇದೆ.
1: ತುಂಬ ಸಂತೋಷ ಡಾಕ್ಟರ್ ರಾಜಣ್ಣ ಎಂ ಅವರೇ, ಪ್ರಸ್ತುತ ಹೈನು ಮಹಾವಿದ್ಯಾಲಯದ ಹೈನು ರಸಾಯನಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿ ಆಕಾಶವಾಣಿ ಬೆಂಗಳೂರಿಗೆ ಬಂದು ಹಾಲು ಮತ್ತು ಹಾಲಿನ ಉಪ ಉತ್ಪನ್ನಗಳ ಕುರಿತು ಸಮಗ್ರ ಮಾಹಿತಿ ನೀಡಿದ್ದಕ್ಕೆ ತಮಗೆ ಎಲ್ಲ ಕೇಳುಗರ ಪರವಾಗಿ ರೈತರ ಪರವಾಗಿ ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ಕೆಲವು ರೈತರು ಇರ್ತಾರೆ ಡಾಕ್ಟರ್ ರಾಜಣ್ಣ ಅವ್ರ ಜೊತೆಗೆ ಸಂಪರ್ಕ ಮಾಡಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ತಿಳಿಸಿ.
0: ನನ್ನ ನಂಬರು 88673649000. ಮತ್ತೊಮ್ಮೆ ಹೇಳ್ತೀನಿ, 88673649000.
1: ಧನ್ಯವಾದಗಳು.
0: ಧನ್ಯವಾದ.
2: ಪ್ರಧಾನಮಂತ್ರಿ ಕಿಸಾನ್.

0: ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳಿದ್ರಿ. ಇದೀಗ ಸನ್ಸೆಟ್ ಸುರಭಿಯಲ್ಲಿ ಒಂದು ಗೀತೆಯನ್ನು ಕೇಳುವಂತಹ ಸಮಯ. ಈಗ ಕೇಳಿ ಸೋನು ನಿಗಮ್ ಅವರ ಧ್ವನಿಯಲ್ಲಿರುವಂತಹ ಈ ಒಂದು ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ. ಗಜಾ ಚಿತ್ರದಿಂದ ಈ ಗೀತೆ.
1: ಬಾಯ್ ಮೇಲೆ ಬರಲಿಡಿತು ಭೂಲೋಕ ನನ್ನವಳ ನೋಡುತ್ತಾ.
2: ಹೌದೇನಪ್ಪ,

ಸಮಯ ಆಗ್ತದೆ 7:35. ನೀವು ಕೇಳ್ತಿದ್ರ ಆಕಾಶವಾಣಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ಭಾನುವಾರ ವಿವಿಧ ಚಟುವಟಿಕೆ ಆಯೋಜನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಭೌಗೋಳಿಕ ಮಾನ್ಯತೆಯ ಜವಳಿ ಉತ್ಪನ್ನಗಳ ಉತ್ತೇಜನಕ್ಕೆ ಜವಳಿ ಸಚಿವಾಲಯದಿಂದ ಹಲವು ಕ್ರಮ. ಕರ್ನಾಟಕದ ಹಿತ ಕಾಪಾಡಲು ಬದ್ಧ, ಬಂದ್ ಮಾಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಈ ವರ್ಷದ ಸೆಪ್ಟೆಂಬರ್ನಿಂದ ದಿನಕ್ಕೆ 188,000 ಬ್ಯಾರೆಲ್ಗಳಷ್ಟು ಹೆಚ್ಚುವರಿ ತೈಲ ಉತ್ಪಾದನೆಗೆ ಒಪೆಕ್ ಪ್ಲಸ್ ಸಂಘಟನೆ ಸಮ್ಮತಿ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ, ಇಂದು ಕೊನೆಯ ದಿನ, ಪದಕ ಗೆಲ್ಲುವ ನಿರೀಕ್ಷೆಯಲ್ಲಿ ಭಾರತ. ವಾರ್ತೆಗಳ ವಿವರ. ವಿಕಸಿತ ಭಾರತವಾಗುವತ್ತ ಸಾಗುತ್ತಿರುವ ಈ ಸಂದರ್ಭದಲ್ಲಿ ದೇಶದ ಯುವಜನರು ದೈಹಿಕವಾಗಿ ಸದೃಢ, ಮಾನಸಿಕವಾಗಿ ಬಲಿಷ್ಠ ಹಾಗೂ ಆತ್ಮವಿಶ್ವಾಸದಿಂದ ಕೂಡಿರಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ವಿಕಸಿತ ಭಾರತ ಸಂಕಲ್ಪದಡಿಯ ನಶಾಮುಕ್ತ ಯುವ ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವರ್ಚುವಲ್ ರೂಪದಲ್ಲಿ ಪಾಲ್ಗೊಂಡ ಪ್ರಧಾನಮಂತ್ರಿ, ಯುವಜನರು ಮಾದಕ ವಸ್ತುಗಳಿಂದ ಸದಾ ದೂರವಿದ್ದು ಆರೋಗ್ಯಕರ ಜೀವನ ಶೈಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಅಭಿಯಾನದೊಂದಿಗೆ ಮಾದಕ ವಸ್ತುಗಳ ವಿರುದ್ಧ ದೇಶಾದ್ಯಂತ 100 ವಾರಗಳ ಜನಾಂದೋಲನದ ಆರಂಭವಾಗಲಿದೆ. ದೇಶಾದ್ಯಂತ ಪ್ರತಿ ಭಾನುವಾರ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲಾಗುವುದು ಎಂದು ಪ್ರಧಾನಿ ಹೇಳಿದ್ದಾರೆ. ಮಾದಕ ವಸ್ತುಗಳ ವ್ಯಸನದಿಂದಾಗಿ ಜನರು ತಮ್ಮ ಗುರಿಗಳೆಡೆಗೆ ಗಮನಹರಿಸದೆ ತಮ್ಮ ಕನಸುಗಳ ಸಾಕಾರಕ್ಕಾಗಿ ಕಾರ್ಯಪ್ರವೃತ್ತರಾಗದಂತಾಗಿದೆ. ಇದು ಕುಟುಂಬಗಳನ್ನು ನಾಶಪಡಿಸುವ ಜೊತೆಗೆ ದೇಶದ ಶಕ್ತಿಯನ್ನು ದುರ್ಬಲಗೊಳಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಮಾದಕ ವ್ಯಸನವು ವೃತ್ತಿ ಜೀವನಕ್ಕೆ ಕಂಠ

0: ಸಾವಿರ ಸ್ಥಳಗಳಿಂದ 1 ಕೋಟಿಗೂ ಅಧಿಕ ಯುವಜನರು ಪಾಲ್ಗೊಂಡಿದ್ದರು. ವಿವಿಧ ರಾಜ್ಯಗಳ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಮೈ ಭಾರತ್ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು, ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು, ಯುವಜನ ಕ್ಲಬ್ಗಳು, ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ಆಧ್ಯಾತ್ಮಿಕ ಸಂಘಟನೆಗಳ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಭಾರತದಲ್ಲಿ ಭೌಗೋಳಿಕ ಮಾನ್ಯತೆ ಜಿಐ ಟ್ಯಾಗ್ ಪಡೆದ ಕೈಮಗ್ಗ ಹಾಗೂ ಕರಕುಶಲ ಉತ್ಪನ್ನಗಳನ್ನು ಪ್ರದರ್ಶಿಸಲು ಜಿಐ ಆಂಡ್ ಬಿಯಾಂಡ್ 2.0 ಶೃಂಗಸಭೆಯನ್ನು ಜವಳಿ ಸಚಿವಾಲಯ ಆಯೋಜಿಸಲಿದೆ. ನವದೆಹಲಿಯಲ್ಲಿ ಬುಧವಾರ ನಡೆಯಲಿರುವ ಈ ಶೃಂಗಸಭೆಗೆ ಕೇಂದ್ರ ಜವಳಿ ಖಾತೆ ರಾಜ್ಯ ಸಚಿವ ಪಬಿತ್ರ ಮಾರ್ಗರೀಟಾ ಚಾಲನೆ ನೀಡಲಿದ್ದಾರೆ. ಜಿಐ ಉತ್ಪನ್ನಗಳ ಉತ್ತೇಜಿಸುವ ಮತ್ತು ದೇಶೀಯ ಹಾಗೂ ಅಂತಾರಾಷ್ಟೀಯ ಮಾರುಕಟ್ಟೆಗಳಲ್ಲಿ ಅವುಗಳ ಸ್ಥಾನ ಬಲಪಡಿಸುವುದು ಉದ್ದೇಶದ ಈ ಶೃಂಗಸಭೆಯಲ್ಲಿ ಸುಮಾರು 10 ದೇಶಗಳ ವಿದೇಶಿ ಖರೀದಿದಾರರು, ದೇಶದ ವಿವಿಧ ಭಾಗಗಳ ರಫ್ತುದಾರರು ಹಾಗೂ ಬಹುರಾಷ್ಟೀಯ ಕಂಪನಿಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ದೇಶದ ವಿವಿಧ ಭಾಗಗಳ 100ಕ್ಕೂ ಅಧಿಕ ಜಿಐ ನೋಂದಾಯಿತ ಕೈಮಗ್ಗ ಮತ್ತು ಕರಕುಶಲ ಉತ್ಪನ್ನಗಳ ಪ್ರದರ್ಶನ ಇದರ ಪ್ರಮುಖ ಆಕರ್ಷಣೆಯಾಗಿರಲಿದೆ. ಭಾರತದ ವೈವಿಧ್ಯಮಯ ನೇಯ್ಗೆ ಪರಂಪರೆಯನ್ನು ಪರಿಚಯಿಸುವ ವಿಷಯಾಧಾರಿತ ಪ್ರದರ್ಶನಗಳ ಜೊತೆಗೆ ಕೈಮಗ್ಗ ನೇಯ್ಗೆ ಮತ್ತು ಕರಕುಶಲ ಉತ್ಪನ್ನಗಳ ತಯಾರಿಕೆಯ ನೇರ ಪ್ರಾತ್ಯಕ್ಷಿಕೆಗಳು ಇರಲಿವೆ. ಜವಳಿ ಸಚಿವಾಲಯದ ವತಿಯಿಂದ ಅರಿವೆಯೊಳಗಿನ ಪ್ರಪಂಚ, ನೇಯ್ಗೆಯ ಹೊಸ ವಿಧಾನ ಎಂಬ ವಿಷಯಾಧಾರಿತ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ ಈ ಪ್ರದರ್ಶನ ಇದೇ 5ರಂದು ಉದ್ಘಾಟನೆಯಾಗಲಿದೆ. ಈ ತಿಂಗಳ 6ರಿಂದ 19ರವರೆಗೆ ಬೆಳಗ್ಗೆ 11ರಿಂದ ಸಂಜೆ 6 ಗಂಟೆಯವರೆಗೆ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಿರಲಿದೆ. ಕೈಮಗ್ಗವನ್ನು ಕೇವಲ ವಸ್ತು ರೂಪದಲ್ಲಿ ನೋಡುವ ಪರಿಕಲ್ಪನೆಯನ್ನು ವಿಸ್ತರಿಸುವ ಸಮಕಾಲೀನ ಜವಳಿ ಕಲಾವಿದರು, ವಿನ್ಯಾಸಕರು ಹಾಗೂ ಕರಕುಶಲ ಸಮೂಹಗಳನ್ನು ಈ ಪ್ರದರ್ಶನ ಒಂದೆಡೆ ಸೇರಿಸಲಿದೆ ಎಂದು ಜವಳಿ ಸಚಿವಾಲಯ ತಿಳಿಸಿದೆ. ಸಂಶೋಧನಾ ಆಧಾರಿತ ಕಲಾಕೃತಿಗಳು, ಕಲಾವಿದರು, ಕಲಾಕುಶಲಕರ್ಮಿಗಳು, ಸಹಯೋಗ ಹಾಗೂ ಅನುಭವಾತ್ಮಕ ವಿನ್ಯಾಸಗಳ ಮೂಲಕ ಜವಳಿ ತಯಾರಿಕೆಯ ಸಾಮಾಜಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಪ್ರದರ್ಶನದಲ್ಲಿ ಪರಿಚಯಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದ್ದು, ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ರಾಜಕೀಯ ಪಕ್ಷಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ನೀಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸರ್ವಪಕ್ಷ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರ ಹಿತವೇ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ನ್ಯಾಯ ಖಾತರಿಪಡಿಸುತ್ತಾ ರಾಜ್ಯದ ಜನರ ರಕ್ಷಣೆಗೆ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ಈಗ ಮಳೆಯಾಗಿದ್ದು ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದೆ. ಕಬಿನಿ ಜಲಾಶಯ ತುಂಬಿದ್ದು ಕೃಷ್ಣರಾಜಸಾಗರದ ಒಳಹರಿವು ಹೆಚ್ಚಾಗಿದೆ. ಕುಡಿಯುವ ನೀರಾಗಿ ಬಳಕೆಗೆ ಮಾತ್ರ ಮಿತ ಪ್ರಮಾಣದಲ್ಲಿ ನೀರು ಹರಿಸಲಾಗುತ್ತಿದ್ದು, ನೀರಾವರಿಗೆ ಹೆಚ್ಚಿನ ನೀರು ಹರಿಸುತ್ತಿಲ್ಲ ಎಂದು ಮುಖ್ಯಮಂತ್ರಿ ವಿವರಿಸಿದರು. ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಲು ತಜ್ಞರೊಂದಿಗೆ ಚರ್ಚಿಸುವುದಾಗಿ ಹೇಳಿದ ಅವರು, ತಮಿಳುನಾಡು ಸರ್ಕಾರದೊಂದಿಗೂ ಮಾತುಕತೆ ನಡೆಸಿರುವುದಾಗಿ ತಿಳಿಸಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ಪರಿಸ್ಥಿತಿ ಸುಧಾರಿಸಿದ ನಂತರ ಕರ್ನಾಟಕಕ್ಕೆ ಭೇಟಿ ನೀಡುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೆ ಮನವಿ ಮಾಡಲಾಗಿದ್ದು, ಅವರು ಸಮ್ಮತಿಸಿದ್ದಾರೆ ಎಂದು ತಿಳಿದುಬಂದಿದೆ. ಎರಡೂ ರಾಜ್ಯಗಳ ನಡುವೆ ಸೌಹಾರ್ದಯುತ ವಾತಾವರಣ ಹೊಂದಲು ಈ ಭೇಟಿ ಮುಂದೂಡಲಾಗಿದೆ. ಪೆಟ್ರೋಲಿಯಂ ರಫ್ತು ದೇಶಗಳ ಸಂಘಟನೆ ಒಪೆಕ್ ಪ್ಲಸ್ ಈ ವರ್ಷದ ಸೆಪ್ಟೆಂಬರ್ನಿಂದ ತೈಲ ಉತ್ಪಾದನೆಯನ್ನು ದಿನಕ್ಕೆ 1,88,000 ಬ್ಯಾರೆಲ್ಗಳಷ್ಟು ಹೆಚ್ಚಿಸಲು ಸಮ್ಮತಿಸಿದೆ. ಜಾಗತಿಕ ತೈಲ ಮಾರುಕಟ್ಟೆಯ ಪರಿಸ್ಥಿತಿ ಪರಾಮರ್ಶೆಗಾಗಿ ಇಂದು ನಡೆದ ವರ್ಚುವಲ್ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಸೌದಿ ಅರೇಬಿಯಾ, ರಷ್ಯಾ, ಇರಾಕ್, ಕುವೈತ್, ಕಜಕಿಸ್ತಾನ್, ಅಲ್ಜೀರಿಯಾ, ಒಮನ್ ಸೇರಿದಂತೆ ಒಪೆಕ್ ಪ್ಲಸ್ನ 7 ಸದಸ್ಯ ರಾಷ್ಟಗಳು ಸಭೆಯ ಬಳಿಕ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತೈಲ ಮಾರುಕಟ್ಟೆಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿವೆ. ಈ ಹಿಂದೆ ಹೆಚ್ಚುವರಿಯಾಗಿ ಉತ್ಪಾದಿಸಲಾದ ತೈಲದ ಪ್ರಮಾಣವನ್ನು ಸೈದೂಗಿಸುವ ಪ್ರಕ್ರಿಯೆಗೆ ಇದರಿಂದ ವೇಗ ದೊರೆಯುವ ನಿರೀಕ್ಷೆ ಇದೆ. ಒಪೆಕ್ ಪ್ಲಸ್ ಸದಸ್ಯ ರಾಷ್ಟಗಳು ಸಹಕಾರದ ಘೋಷಣೆಗೆ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸುತ್ತಾ, ಇದರ ಅನುಷ್ಠಾನವನ್ನು ಜಂಟಿ ಸಚಿವರ ಮೇಲ್ವಿಚಾರಣಾ ಸಮಿತಿ JMMC ಪರಿಶೀಲಿಸಲಿದೆ ಎಂದು ತಿಳಿಸಿವೆ.

ರಾಷ್ಟ್ರೀಯ ಜೀವ ವೈವಿಧ್ಯ ಪ್ರಾಧಿಕಾರ ಎನ್ಬಿಎ, 3 ಸಂಶೋಧನಾ ಸಂಸ್ಥೆಗಳು ಮತ್ತು 33 ರಾಜ್ಯ ಜೀವ ವೈವಿಧ್ಯ ಮಂಡಳಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಜೀವ ವೈವಿಧ್ಯ ಮಂಡಳಿಗಳಿಗೆ 8,22,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಇದು ದೇಶದ ಜೈವಿಕ ಸಂಪನ್ಮೂಲಗಳ ಸಮರ್ಪಕ ಬಳಕೆಯಿಂದಾಗುವ ಪ್ರಯೋಜನಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸಿದೆ ಎಂದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ವಿವಿಧ ಅಕ್ಕಿ ತಳಿಗಳನ್ನು ಸಂರಕ್ಷಿಸಿದ ಮತ್ತು ಹಂಚಿಕೊಂಡ ಸಂಶೋಧನಾ ಸಂಸ್ಥೆಗಳಿಗೆ ಒಟ್ಟು ಮೊತ್ತದಲ್ಲಿ 2,47,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಹೈದರಾಬಾದಿನ ಭಾರತೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ICAR ಈ ಪೈಕಿ ಅತಿ ಹೆಚ್ಚು ಅಂದರೆ 2,43,00,000 ರೂಪಾಯಿಗಳ ಪಾಲನ್ನು ಪಡೆದಿದೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಕೊನೆಯ ದಿನವಾದ ಇಂದು ಭಾರತ ಜೂಡೋ ಮತ್ತು ಟ್ರ್ಯಾಕ್ ಸೈಕ್ಲಿಂಗ್ನಲ್ಲಿ ಸ್ಪರ್ಧಿಸಲಿದೆ. ಭಾರತದ ಜೂಡೋ ಸವಾಲನ್ನು ಪುರುಷರ 100 ಕೆಜಿ ವಿಭಾಗದಲ್ಲಿ ಅವತಾರ್ ಸಿಂಗ್, 100 ಕೆಜಿಗೂ ಅಧಿಕ ವಿಭಾಗದಲ್ಲಿ ಯಶ್ ಗಂಗಾಸ್ ಮುನ್ನಡೆಸಲಿದ್ದಾರೆ. ಮಹಿಳೆಯರ 78 ಕೆಜಿ ವಿಭಾಗದಲ್ಲಿ ಈಶ್ರೂಪ್ ನಾರಂಗ್ ಕಂಚಿನ ಪದಕಕ್ಕಾಗಿ ಸೆಣಸಲಿದ್ದಾರೆ. ಮಹಿಳೆಯರ 1,000 ಮೀಟರ್ ಟೈಮ್ ಟ್ರಯಲ್ನಲ್ಲಿ ಲಿಶಾ ದಾಸ್ ಸ್ಪರ್ಧಿಸಲಿದ್ದಾರೆ. ಟ್ರ್ಯಾಕ್ ಸೈಕ್ಲಿಂಗ್ನ ಪುರುಷರ 1,000 ಮೀಟರ್ ಟೈಮ್ ಟ್ರಯಲ್ನಲ್ಲಿ ಇಂದಿನ ಸ್ಪರ್ಧೆಯೊಂದಿಗೆ ರೊನಾಲ್ಡೋ ಲೈಂಟೋನ್ಜಮ್ ಅವರ ರ್ಯಾಂಕಿಂಗ್ 20ನೇ ಸ್ಥಾನಕ್ಕಿಳಿದಿದೆ. ಕ್ರೀಡಾಕೂಟದ 10ನೇ ದಿನವಾದ ನಿನ್ನೆ ಭಾರತ ಅಮೋಘ ಪ್ರದರ್ಶನ ನೀಡಿ 16 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ಭಾನುವಾರ ವಿವಿಧ ಚಟುವಟಿಕೆಯ ಆಯೋಜನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಭೌಗೋಳಿಕ ಮಾನ್ಯತೆಯ ಜವಳಿ ಉತ್ಪನ್ನಗಳ ಉತ್ತೇಜನಕ್ಕೆ ಜವಳಿ ಸಚಿವಾಲಯದಿಂದ ಹಲವು ಕ್ರಮ. ಕರ್ನಾಟಕದ ಹಿತ ಕಾಪಾಡಲು ಬದ್ಧ, ಬಂದ್ ಮಾಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಈ ವರ್ಷದ ಸೆಪ್ಟೆಂಬರ್ನಿಂದ ದಿನಕ್ಕೆ 1,88,000 ಬ್ಯಾರೆಲ್ಗಳಷ್ಟು ಹೆಚ್ಚುವರಿ ತೈಲ ಉತ್ಪಾದನೆಗೆ ಒಪೆಕ್ ಪ್ಲಸ್ ಸಂಘಟನೆ ಸಮ್ಮತಿ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ, ಇಂದು ಕೊನೆಯ ದಿನ, ಪದಕ ಗೆಲ್ಲುವ ನಿರೀಕ್ಷೆಯಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಸಮಯ 7:45 ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ.
1: ನಮಸ್ಕಾರ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3 ಒಲವಿನ ಆಲಾಪ, ಪ್ರೀತಿಯ ಮಾತುಗಳು, ಪ್ರೀತಿಯ ಹಾಡುಗಳ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಾಧು ಚೈತ್ರಾ.

ಬದುಕು ಅನ್ನೋದು ನದಿ ಹಾಗೆ ಕೊನೆ ಇಲ್ಲದ ಪಯಣ. ಯಾವುದು ನಮ್ಮ ಜೊತೆ ಉಳಿಯಲ್ಲ, ಉಳಿಯೋದು ಒಂದೇ, ಹೃದಯಕ್ಕೆ ತಟ್ಟಿದ ನೆನಪು ಮಾತ್ರ. ಕೆಲವು ಸಲ ಪ್ರೀತಿಯಲ್ಲಿ ಸೋತಾಗ ಛೆ ಇಂಥ ಪ್ರೀತಿ ಪ್ರೇಮ ಎಲ್ಲ ನಮ್ಗಾಗ್ಬರಲ್ಲ ಅನ್ಕೊಳ್ತೀವಿ. ಆದ್ರೆ ನಿಷ್ಕಲ್ಮಶ ಹೃದಯದ ಒಂದಿಷ್ಟು ಅರಿವು ತಿಳಿವಳಿಕೆ ಇರುವಂತಹ ಪ್ರೀತಿ ಅಥವಾ ಪ್ರೇಮ ನಿಜಕ್ಕೂ ದೀರ್ಘಕಾಲದಲ್ಲಿ ಉಳಿಯುವಂಥದ್ದು.

ಪಡೆಯೋದು ಪ್ರತಿಯೊಬ್ಬರ ಅದೃಷ್ಟದಲ್ಲಿ ಇರೋದಿಲ್ಲ. ಪ್ರೀತಿಸಿದವರೆಲ್ಲರೂ ಒಂದಾಗಲ್ಲ, ಯಾವುದಾದ್ರೂ ಕಾರಣದಿಂದ ಬೇರೆ ಆಗ್ತಾರೆ. ಪ್ರೀತಿ ಒಂದು ಸುಂದರವಾದ ಭಾವನೆ, ಆದರೆ ಪ್ರೀತಿಯಿಂದ ದೂರ ಹೋಗೋ ಕೆಲವರು ಕೂಡ ಇರ್ತಾರೆ. ಸಾಕಷ್ಟು ಬಾರಿ ಪ್ರೀತಿನೇ ನಮಗೆ ಎದುರಾಗುತ್ತೆ, ಆದರೂ ನಾವು ಅದರಿಂದ ದೂರ ಹೋಗ್ತೀವಿ. ಕೆಲವರಂತೂ ಈ ಪ್ರೀತಿ ಭಾವನೆಯಿಂದ ಸಿಕ್ಕಾಪಟ್ಟೆ ಭಯಪಡಕ್ಕೆ ಶುರು ಮಾಡ್ತಾರೆ. ಇದರ ಹಿಂದೆ ಅವರ ಹಿಂದಿನ ಅಥವಾ ಕೆಲವು ಕಹಿ ಅನುಭವಗಳು ಇರ್ಬೋದು.

ಕೆಲವರು ಹಿಂದೆ ಪ್ರೀತಿಯಲ್ಲಿ ಬಿದ್ದಿರ್ತಾರೆ, ಆದರೆ ಅದರ ಕಹಿ ಅನುಭವದಿಂದ ಅವರ ಹಿಂದಿನದನ್ನ ಸುಲಭವಾಗಿ ಮರೆಯಕ್ಕೆ ಸಾಧ್ಯ ಇಲ್ಲ. ಅಂಥವರು ಹೊಸ ಸಂಬಂಧಗಳಿಗೆ ಗಂಟು ಬೀಳೋಕೆ ಹೆದರ್ತಾರೆ. ಯಾರ್ದೋ ಮನಸ್ಸಲ್ಲಿ ಎಲ್ಲೋ ಹಳೆ ಸಂಬಂಧದ ಕಹಿ ನೆನಪು ಹಾಗೆ ಉಳಿದಿರುತ್ತೆ. ಅಂಥವರ ಮನಸ್ಸಲ್ಲಿ ನಾವು ಮತ್ತೆ ಸಂಬಂಧದಲ್ಲಿ ಇದ್ರೆ ಸಂಬಂಧ ಮತ್ತೆ ಮುರಿದು ಬೀಳುತ್ತೇನೋ ಅನ್ನೋ ಭಯ ಇರುತ್ತೆ. ಹಾಗಾಗಿ ಪ್ರೀತಿಯ ವಿಷಯದಿಂದ ದೂರನೇ ಉಳಿತಾರೆ.

ಇನ್ನು ಪ್ರೀತಿಯಲ್ಲಿ ಗೊಂದಲ ಕೂಡ ಸಾಕಷ್ಟು ಜನಕ್ಕಿರುತ್ತೆ. ಕೆಲವರಿಗೆ ಪ್ರೀತಿ ಅಂದ್ರೆ ಇಷ್ಟ ಇರುತ್ತೆ, ಆದ್ರೆ ಸಂಬಂಧವನ್ನ ಮುಂದಕ್ಕೆ ಕೊಂಡೊಯ್ಯೋ ಬಗ್ಗೆ ಗೊಂದಲದಲ್ಲಿರ್ತಾರೆ. ಆ ಸಂಬಂಧ ಯಶಸ್ವಿಯಾಗತ್ತೋ ಇಲ್ವೋ, ಮುಂದಿನ ಜೀವನಕ್ಕೆ ಈ ಸಂಬಂಧ ಒಳ್ಳೇದು ಅಲ್ವೋ ಅನ್ನೋ ಬಗ್ಗೆ ಸರಿಯಾದ ನಿರ್ಧಾರ ತಗೊಳ್ಳೋಕೆ ಸಾಧ್ಯವಾಗದೆ ಗೊಂದಲದಲ್ಲಿರ್ತಾರೆ. ಅವ್ರು ಯಾವುದೇ ತರದ ಒಂದು ದೃಢ ನಿರ್ಧಾರ ತಗೊಳ್ಳೋಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರನೇ ಒಂದೇ ಸಲ ಸಂಬಂಧಕ್ಕೆ ಒಪ್ಪಿಗೆಯನ್ನ ಕೊಡದೆ ಕಾಲಾವಕಾಶನ ತಗೊಂಡು ಹೊಸ ಸಂಬಂಧದಿಂದ ನಮಗೆ ಬೇಕಾದದನ್ನ ಅರ್ಥ ಮಾಡ್ಕೊಳ್ಳೋದು ಒಳ್ಳೇದು.

ಕೆಲವರು ಅವರ ಹೊಸ ಸಂಬಂಧದಲ್ಲಿ ಹಳೆಯ ಗೆಳೆಯ ಅಥವಾ ಗೆಳತಿಗಾಗಿ ಹುಡುಕ್ತಾ ಇರ್ತಾರೆ, ಅಥವಾ ಹಳೆಯ ಗೆಳೆಯ ಗೆಳತಿಯ ಗುಣಗಳನ್ನೇ ಹುಡುಕ್ತಾ ಇರ್ತಾರೆ. ಆದ್ರೆ ಇದು ಪ್ರೀತಿಯ ವಿಷಯದಲ್ಲಿ ಹಾನಿಕಾರಕ. ಹಾಗಿದ್ರೆ ಅವರು ಯಾವತ್ತೂ ಅವರ ಹಳೆಯ ಪ್ರೀತಿಯಿಂದ ಹೊರಬರಕ್ಕೆ ಸಾಧ್ಯ ಇಲ್ಲ. ಜೀವನವಿಡೀ ಹಳೆ ಪ್ರೇಮಿಯ ಗುಂಗಲ್ಲೇ ಇರ್ತಾರೆ. ಕೆಲವರಿಗೆ ಬೇರೆಯವರಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ತಪ್ಪನ್ನು ಹುಡುಕೋ ಚಳಿ ಇರುತ್ತೆ. ಅಂಥವರು ಪ್ರೀತಿಯನ್ನ ಬಯಸಿದ್ರು ಪ್ರೀತಿ ಅವರ ಹತ್ರ ಕೂಡ ಸುಳಿಯಲ್ಲ. ಪ್ರೀತಿಯಲ್ಲಿ ಬರೀ ತಪ್ಪುಗಳನ್ನೇ ಹುಡುಕೋರು ಯಾವತ್ತೂ ಪ್ರೀತಿಸೋಕೆ ಸಾಧ್ಯನೇ ಇಲ್ಲ. ಇನ್ನೂ ಒಂದಷ್ಟು ಜನಕ್ಕೆ ಪ್ರೀತಿಯಲ್ಲಿ ಕಮಿಟ್

ಕಮಿಟ್ಮೆಂಟ್ನ ಭಯ ಇರುತ್ತೆ. ಅಂಥ ಜನರು ಪ್ರೀತಿಯಲ್ಲಿದ್ರು ಕಮಿಟ್ಮೆಂಟ್ಗೋಸ್ಕರ ಪ್ರೀತಿಯಲ್ಲಿ ಮುಂದುವರಿಯೋಕೆ ಬಯಸಲ್ಲ. ಜೀವನ ಪರ್ಯಂತ ಅವನೊಂದಿಗೆ ಅಥವಾ ಅವಳೊಂದಿಗೆ ಬದುಕಬೇಕಾ ಬಾಳ್ಬೇಕಾ, ಮದುವೆ ಆದಮೇಲೆ ಅದಾದ್ಮೇಲಿನ ಜವಾಬ್ದಾರಿಗಳ ಬಗ್ಗೆ ಹೆದರ್ತಾರೆ, ಅಥವಾ ಮದುವೆಯ ಮುಂಚಿನ ಕೆಲವು ಜವಾಬ್ದಾರಿಗಳಿಂದಾಗಿ ಜನ ನಂತರದ ಪ್ರೀತಿ ಮುಂದುವರಿಸೋಕೆ ಹೆದರ್ತಾರೆ, ಪ್ರೀತಿಯಿಂದ ದೂರ ಕೂಡ ಓಡೋ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 9:16 ಆಗಿದೆ. ಇದೀಗ ಸುಕುನ್ ಕೇಪಲ್ ಕಾರ್ಯಕ್ರಮದಲ್ಲಿ ಹಿಂದಿ ಗೀತೆಗಳನ್ನ ಕೇಳುವಂತಹ ಸಮಯ. ಎಲ್ಲ ಆತ್ಮೀಯ ಕೇಳುಗರಿಗೆ ನಲ್ಮೆಯ ಸ್ವಾಗತ. ಮೊದಲಿಗೆ ಕೇಳಿ ದಿಲ್ ಕಾ ರಿಶ್ತಾ ಚಿತ್ರದಿಂದ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಕುಮಾರ್ ಸಾನು ಅವರ ಧ್ವನಿಯಲ್ಲಿ, ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರಾವಣ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ ಮಜ್ರು ಅವರ ಸಾಹಿತ್ಯ, ರಾಜೇಶ್ ರೋಷನ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು. ಈಗ ಕೇಳಿ ಮತ್ತೊಂದು ಗೀತೆ, ಮುಕೇಶ್ ಅವರು ಧ್ವನಿಯಾಗಿರುವಂತಹ ಈ ಗೀತೆ ಸಂತೋಷ್ ಆನಂದ್ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಶೋರ್ ಚಿತ್ರದಿಂದ ಈ ಗೀತೆ.

ಈಗ ಹೇಳಿ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ರಾಜಾ ಮೆಹದಿ ಅಲಿಖಾನ್ ಅವರ ಸಾಹಿತ್ಯ, ಮದನ್ ಮೋಹನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ದುಲ್ಹಾನ್ ಏಕ ರಾತ್ಕಿ ಚಿತ್ರದಿಂದ.

ಸಮಯವಾಗಿದೆ 10 ಗಂಟೆ. ನಮ್ಮ ಈ ದಿನದ ಸುಕುನ್ ಕೇಪಲ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ನಮಸ್ತೆ ಎಲ್ಲ ಆತ್ಮೀಯ ಕೇಳುಗರಿಗೆ, ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನಸಿನ ಲೋಕದಲ್ಲಿ ನಿಮ್ಮ ಕನಸಿನ ಗೀತೆಗಳನ್ನ ಕೇಳಿಸ್ತಾ ನಿಮ್ಮ ಜೊತೆಯಾಗಿರ್ತೇನೆ, ನಿಮ್ಮ ಆರ್ಜೆ ಲತಾ. ಈಗ ಕೇಳಿ ಅಮೆರಿಕಾ ಅಮೆರಿಕಾ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಮತ್ತು ಸಂಗೀತಾ ಕಟ್ಟಿಯವರ ಧ್ವನಿಯಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇಂದು ಸ್ನೇಹಿತರ ದಿನ. ಸರಿ, ಹಾಗೆಯೇ ದಂಪತಿಗಳೇನಾದರೂ ತಮ್ಮ ಜೀವನದಲ್ಲಿ ಒಳ್ಳೆಯ ಸ್ನೇಹಿತರಾಗಿದ್ದರೆ ಅವರ ಒಂದು ಬಾಂಧವ್ಯ ಯಾವ ರೀತಿ ಸುಗಮವಾಗಿ ಸುಂದರವಾಗಿರುತ್ತೆ, ಹಾಗೆಯೇ ಅದರ ಅಗತ್ಯ ಅಥವಾ ಅವಶ್ಯಕತೆ ಏನು, ಹಾಗೆ ಅವರಲ್ಲಿ ಬಿರುಕು ಬರೋದಾದರೂ ಏನಕ್ಕೆ ಅಂತ ಮಾತಾಡ್ತಾ ಸಾಕ್ಬೋದು. ದಂಪತಿಗಳು ಪರಸ್ಪರ ಸ್ನೇಹಿತರಂತೆ ಬಾಳೋದು, ಹಾಗೆ ವೈವಾಹಿಕ ಜೀವನವನ್ನು ಅತ್ಯಂತ ಸುಂದರವಾಗಿ ಗಟ್ಟಿಯಾಗಿ ಏನಾದರೂ ಇರಬೇಕು ಅಂತ ಹೇಳಿದ್ರೆ ಅವರು ಪರಸ್ಪರ ಸ್ನೇಹಿತರಂತೆ ಇರಬೇಕಾಗತ್ತೆ. ಮುಕ್ತವಾಗಿ ಸಂವಹನವನ್ನು ಮಾಡಬೇಕಾಗತ್ತೆ. ಸ್ನೇಹಿತರ ಬಳಿ ನಾವು ಯಾವುದೇ ರೀತಿ ಭಯ ಇಲ್ಲದೆ ಮಾತಾಡ್ತಾ ಇರ್ತೀವಿ, ಅದೇ ರೀತಿ ನಮ್ಮ ಮನಸ್ಸಿನ ಮಾತನ್ನು ಹಂಚಿಕೊಳ್ತಾ ಇರ್ತೀವಿ. ದಂಪತಿಗಳು ಕೂಡ ಒಳ್ಳೆಯ ಸ್ನೇಹಿತರಾದರೆ ಯಾವುದೇ ರೀತಿ ಮುಚ್ಚುಮರೆ ಇಲ್ಲದೆ ಮಾತನ್ನು ಮುಂದುವರಿಸ್ಬೋದು. ತಮ್ಮ ಮನಸ್ಸಿನ ಹಿಂದೆ ಇದ್ದಂತಹ ಎಲ್ಲ ಮಾತುಗಳು ಕೂಡ ತಮ್ಮ ಏನು ಸಂಗಾತಿ ಇರುತ್ತಾರೆ ಅವರ ಮುಂದೆ ನಾವು ಹಂಚಿಕೊಳ್ಬೋದು ಅಂತ ಹೇಳ್ತಾ ಈಗ ಕೇಳಿ ನಾಗರಹಾವು ಚಿತ್ರದಿಂದ ಚಿತ್ರ ಮತ್ತು ರಾಜೇಶ್ ಕೃಷ್ಣ ಅವರು ಧ್ವನಿಯಾಗಿರುವಂತಹ ಗೀತೆ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಇರುವಂತಹ ಈ ಒಂದು ಗೀತೆ.

ಸರ್ದಾರ ಚಿತ್ರದಿಂದ ನಾರಾಯಣ್ ಮತ್ತು ಸ್ವರ್ಣಲತಾ ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ವೆಂಕಟ್ ನಾರಾಯಣ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ಕೇಳಿದ್ರಿ. ಹಾಗೆ ಒಂದು ದಾಂಪತ್ಯದಲ್ಲಿ ಏನಾದರೂ ಗಂಡ ಮತ್ತು ಹೆಂಡತಿ ಸ್ನೇಹಿತರಂತೆ ಇದ್ದಾಗ ಅವರಿಬ್ಬರಲ್ಲಿ ಪರಸ್ಪರವಾದಂತಹ ಗೌರವ ಮತ್ತು ಸಮಾನತೆ ಇದ್ದಿರುತ್ತೆ. ಹಾಗೆ ಸ್ನೇಹದಲ್ಲಿ ಇನ್ನೊಂದೇನೆಂದರೆ ಯಾರು ಕೂಡ ನಾನು ಮೇಲು ನಾನು ಕೀಳು ಅನ್ನೋದಿರಲ್ಲ, ಅಥವಾ ನಾನು ದೊಡ್ಡವರು ನೀವು ಚಿಕ್ಕವರು ಅನ್ನೋ ಭೇದ ಭಾವ ಬರಬಾರ್ದು. ಹಾಗೇನಾದರೂ ಬರಬಾರ್ದಂದರೆ ಅವರು ಸ್ನೇಹಿತರಂತೆ ಇದ್ದರೆ ಯಾವುದೇ ರೀತಿಯ ಸಂತೋಷಕ್ಕೆ ಅಡ್ಡಿಯಾಗೋದಿಲ್ಲ ಅಂತ ಹೇಳ್ತಾ ಈಗ ಕೇಳಿ ಸೋನು ನಿಗಮ್ ಅವರು ಧ್ವನಿಯಾಗಿರುವಂತಹ ಒಂದು ಗೀತೆ. ಜಯಂತ್ ಕಾಕಿನಿ ಅವರ ಸಾಹಿತ್ಯವಿದೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ. ಅಂಬಾರಿ ಚಿತ್ರದಿಂದ ಈ ಗೀತೆ.

ಇನ್ನು ದಂಪತಿಗಳೇನಾದರೂ ಸ್ನೇಹಿತರಂತೆ ಇದ್ದಾಗ ಸಮಸ್ಯೆಗಳೇನಾದರೂ ಬಂದರೆ ಅದಕ್ಕೆ ಸುಲಭವಾದಂಥ ಪರಿಹಾರ ಸಿಗುತ್ತಂತೆ. ಜಗಳ ಅಥವಾ ಭಿನ್ನಾಭಿಪ್ರಾಯಗಳೇನಾದರೂ ಬಂದಾಗ ಕೋಪದಿಂದ ನಿರ್ಧಾರ ತೆಗೆದುಕೊಳ್ಳುವ ಬದಲು ಸ್ನೇಹಿತರಂತೆ ಕುಳಿತು ಒಂದು ಸ್ವಲ್ಪ ಯಾಕಾಯಿತು, ಏನಾಯಿತು, ಹೇಗಾಯಿತು ಅಂತ ಮಾತಾಡ್ತಾ ಇದ್ದರೆ ಅದರಿಂದ ಒಂದು ಸರಿಯಾದಂತಹ ಪರಿಹಾರ ಸುಲಭವಾಗಿ ಸಿಗುತ್ತಂತೆ. ಹಾಗೆಯೇ ಮಾನಸಿಕವಾದಂತಹ ನೆಮ್ಮದಿ ಕೂಡ ಸಿಗ್ಬೋದು. ಹೊರಗಿನ ಜಗತ್ತಿನ ಎಷ್ಟೇ ಸಂಕಷ್ಟಗಳು ಕೂಡ ನಮ್ಮ ಜೊತೆ ಆದರೂ ಕೂಡ ನಮ್ಮ ಜೊತೆಯಲ್ಲಿರುವಂತಹ ಒಬ್ಬ ಸ್ನೇಹಿತನ ರೀತಿಯಂತಿರುವಂತಹ ಸಂಗಾತಿ ನಮ್ಮ ನಿಜವಾದಂತಹ ಒಂದು ಸಂತೋಷಕ್ಕೆ ಕಾರಣ ಆಗ್ಬೋದಂತೆ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಗೀತೆ. ಕೆಜಿ ಜೇಸುದಾಸ್ ಅವರು ಧ್ವನಿಯಾಗಿರುವಂತಹ ಈ ಗೀತೆ ಪ್ರೇಮಲೋಕ ಚಲನಚಿತ್ರದಿಂದ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ. ಎಸ್ ಜಾನಕಿಯವರು ಕೂಡ ಈ ಒಂದು ಗೀತೆಗೆ ಧ್ವನಿಗೊಳಿಸಿದ್ದಾರೆ.

ಲವ್ ಮೊಕ್ಟೇಲ್ ಚಿತ್ರದಿಂದ ಎಸ್ ಶ್ರುತಿ ಮತ್ತು ನಕುಲ್ ಅಭ್ಯಂಕರ್ ಅವರ ಧ್ವನಿಯಲ್ಲಿ, ರಾಘವೇಂದ್ರ ವಿ ಕಾಮತ್ ಅವರ ಸಾಹಿತ್ಯ, ರಘುದೀಕ್ಷಿತ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ದಯವಿಟ್ಟು ಗಮನಿಸಿ, ಚಿತ್ರದಿಂದ ಪ್ರದೀಪ್ ಕುಮಾರ್ ಮತ್ತು ಶ್ವೇತಾ ದೇವನಹಳ್ಳಿಯವರ ಗಾಯನದಲ್ಲಿ ಜಯಂತ್ ಕಾಕಿನಿಯವರ ಸಾಹಿತ್ಯ, ಅನೂಪ್ ಸಿಲಿನ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು. ಈಗ ಕೇಳಿ ಇಳಯರಾಜ ಅವರ ಒಂದು ಗಾಯನವಿರುವಂತಹ ಗೀತೆ ಆ ದಿನಗಳು ಚಿತ್ರದಿಂದ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ ಸಂಯೋಜನೆ ಇದೆ.

ಸಮಯ ಆಗ್ತದೆ ನೀನು 11:05 ನಮ್ಮ ಈ ದಿನದ ಕನಸಿನ ಲೋಕವನ್ನು ಮುಗಿಸುವಂತಹ ಸಮಯ. ಹಾಗೆಯೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. ಅದಾದ ನಂತರ ಬೆಳಿಗ್ಗೆ 5:53 FM ಗೋಲ್ಡ್ನ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಎಲ್ಲ ಆತ್ಮೀಯ ಕೇಳಿಗರಿಗೆ ಶುಭರಾತ್ರಿ.